ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಕೈಲಾಸಗಿರಿಯಲ್ಲಿ ಆಲಯ ಪಡೆದ ಗೌರಿ ಉಮಾಶಂಕರಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕರುಣಾ ಮೂರುತಿಯೇ ದೇವಿ, ನಿನ್ನ ಮುಖ ಮಂದಾರ ಅಂದದ ಆಕಾರ ಕೇಳಿ ಈ ಒಂದು ಗೀತೆಯನ್ನ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀದೇವಿ ಚಾಮುಂಡಿ, ಕಲಿಯುಗ ವರದೆ ಕಾಮಿತ ಫಲ ನೀಡು ಕಾರುಣ್ಯ ನಿಧಿ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಐಗಿರಿ ನಂದಿನಿ, ನಂದಿತ ಮೇದಿನಿ, ವಿಶ್ವ ವಿನೋದಿನಿ, ನಂದೆನುತೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ, ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.
1: ಮನೋಭಾವ ಬದಲಾಯಿಸಿದರೆ ನೆಮ್ಮದಿ. ಅತ್ಯಂತ ಉನ್ನತ ಹುದ್ದೆಯಿಂದ ನಿವೃತ್ತರಾದವರೊಬ್ಬರಿಗೆ ನಿವೃತ್ತಿ ಪಡೆದ 5-6 ತಿಂಗಳುಗಳಲ್ಲಿ ಅವರ ಆರೋಗ್ಯ ಕ್ಷೀಣಿಸಲಿಕ್ಕೆ ಆರಂಭಿಸಿತು. ತಪಾಸಣೆಗೆಂದು ಅವರ ಕುಟುಂಬದ ವೈದ್ಯರ ಹತ್ತಿರ ಹೋದರು. ಅವರನ್ನು ಪರೀಕ್ಷಿಸಿದ ವೈದ್ಯರು, ನಿಮಗೆ ಯಾವ ಕಾಯಿಲೆಯೂ ಇದ್ದಂತೆ ತೋರುತ್ತಿಲ್ಲ, ರಿಪೋರ್ಟ್ ಕೂಡ ಎಲ್ಲ ಸರಿಯಾಗಿಯೇ ಇವೆ ಎಂದು ಕೇವಲ ಕೆಲವು ಆರೋಗ್ಯವರ್ಧಕ ಮಾತ್ರೆಗಳನ್ನು ಬರೆದುಕೊಟ್ಟರು. ಆದರೂ ಸಹ ಅವರ ಆರೋಗ್ಯದಲ್ಲಿ ಏನೂ ಸುಧಾರಣೆ ಕಾಣಲಿಲ್ಲ. ಆ ವೈದ್ಯರಿಗೂ ಕೂಡ ಇದು ಏನು ತಿಳಿಯದಂತಾಯಿತು. ಆ ವೈದ್ಯರು ತಮ್ಮ ವೃತ್ತಿಯ ಜೊತೆಗೆ ಮನೋವಿಜ್ಞಾನ ಹಾಗೂ ಸ್ವಲ್ಪ ಆಧ್ಯಾತ್ಮವನ್ನು ಅಭ್ಯಸಿಸಿದವರಾದ್ದರಿಂದ ಅವರ ಜೊತೆಗೆ ಸ್ನೇಹಪೂರ್ವಕವಾಗಿ ಮಾತನಾಡಿ ಅವರ ಕಾಯಿಲೆಯ ಹಿನ್ನೆಲೆಯನ್ನು ತಿಳಿಯಲು ಪ್ರಯತ್ನಿಸಿದರು. ಒಂದು 3-4 ಸಲ ಭೇಟಿಯಾದ ಮೇಲೆ ಈ ವೃದ್ಧರು ಒಂದು ದಿನ ವೈದ್ಯರ ಜೊತೆಗೆ ಮನಬಿಚ್ಚಿ ಮಾತನಾಡಲಾರಂಭಿಸಿದರು. ನಾನು ಹುದ್ದೆಯಲ್ಲಿರುವಾಗ, ಸೇವೆಯಲ್ಲಿರುವಾಗ ಎಷ್ಟೋ ಜನ ಸಹೋದ್ಯೋಗಿಗಳಿಗೆ ಸಹಾಯ ಮಾಡಿದ್ದೇನೆ. ಆಗ ಪ್ರತಿದಿನ 2-2 ಸಲ ಫೋನ್ ಮಾಡುವವರು ಈಗ ನನ್ನ ಸಂಪರ್ಕಕ್ಕೆ ಸಿಗುತ್ತಿಲ್ಲ. ಅಷ್ಟೇ ಏಕೆ, ನಾನು ಸ್ವತಃ ಕಷ್ಟ ಅನುಭವಿಸಿದರೂ ಸಹ ನನ್ನ ಸಂಬಂಧಿಕರಿಗೆ ಒಂದಲ್ಲ ಒಂದು ರೀತಿಯ ಸಹಾಯ ಮಾಡುತ್ತಲೇ ಬಂದಿದ್ದೇನೆ. ಅದನ್ನೆಲ್ಲ ಪಡೆದುಕೊಂಡು ಅವರು ಜೀವನದಲ್ಲಿ ಮೇಲೆ ಬಂದ ಅವರೀಗ ನನಗೊಂದು ಜನ್ಮದಿನದ ಶುಭಾಶಯವನ್ನು ಕೋರುವುದಿಲ್ಲವಲ್ಲ. ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ. ಈಗ ನಾನು ಒಬ್ಬಂಟಿಗನಾಗಿ ಬಿಟ್ಟಿದ್ದೇನೆ. ನನಗೇನೂ ಅವರಿಂದ ಪ್ರತಿಫಲಾಪೇಕ್ಷೆ ಇಲ್ಲ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಅವರು ಒಂದು ಸಲ ನನ್ನನ್ನು ನೆನಪಿಸಿಕೊಳ್ಳಬೇಕಲ್ಲ. ಥೂ, ಎಂಥ ಜನ ಎಂದು ಅಂದರು. ಆ ವೈದ್ಯರಿಗೆ ಇವರ ಮಾನಸಿಕ ತುಮುಲ ಅರ್ಥವಾಯಿತು. ಅವರ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ವೈದ್ಯರು ಇವರಿಗೊಂದು ಪ್ರಶ್ನೆ ಕೇಳಿದರು. ಯಜಮಾನ್ರೆ, ನೀವು ಶಿವಭಕ್ತರಲ್ಲವೇ? ಹೌದು. ಆಮೇಲೆ ವೈದ್ಯರು ಮುಂದುವರೆಸಿದರು, ನಾವು ಶಿವನ ಬಗ್ಗೆ ಸಾಕಷ್ಟು ಕಥೆಗಳನ್ನು ಕೇಳಿದ್ದೇವೆ, ಆದರೆ ಶಿವತತ್ವವನ್ನು ಚೆನ್ನಾಗಿ ತಿಳಿಯಬೇಕು. ಆಗ ಮಾತ್ರ ಈ ಸಮಸ್ಯೆಗೆ ಉತ್ತರ ಸಿಗಬಹುದೆಂದು ನಾನು ಭಾವಿಸಿದ್ದೇನೆ. ಸಮುದ್ರ ಮಥನ ನಡೆದಾಗ ಅದರಲ್ಲಿ ಮೊದಲಿಗೆ ಬಂದದ್ದು ಏನು? ವಿಷ. ಆದರೆ ಯಾರೂ ಅದನ್ನು ಸ್ವೀಕರಿಸಲು ತಯಾರಿರಲಿಲ್ಲ. ಆಗ ಶಿವನು ಸ್ವತಃ ಮುಂದೆ ಬಂದು ಅದನ್ನು ಸೇವಿಸಿದನು. ಹಾಗೆಯೇ ಸಮುದ್ರ ಮಂಥನ ಮುಂದುವರಿದು ನಂತರ ಕಾಮಧೇನು, ಕಲ್ಪವೃಕ್ಷ, ಉಚ್ಛೈಸ್ರವ, ಅಮೃತಗಳೆಲ್ಲ ಬರಲಾರಂಭಿಸಿದಾಗ ಅವುಗಳನ್ನೆಲ್ಲ ಪಡೆದ ಯಾರೂ ಶಿವನನ್ನು ನೆನಪಿಸಿಕೊಳ್ಳಲಿಲ್ಲ. ನೀನು ವಿಷಪ್ರಾಶನ ಮಾಡಿ ನಮ್ಮನ್ನೆಲ್ಲ ಪಾರು ಮಾಡಿದೆ ಎನ್ನಲಿಲ್ಲ, ಅಥವಾ ಇವುಗಳಲ್ಲಿ ಯಾವುದಾದರೊಂದನ್ನು ನೀನು ತೆಗೆದುಕೋ ಎಂದು ಅವನಿಗೆ ಕೊಡಲಿಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಶಿವನೂ ಅವುಗಳನ್ನು ಕೇಳಲೂ ಇಲ್ಲ. ತನ್ನಷ್ಟಕ್ಕೆ ತಾನು ಧ್ಯಾನ ಮಾಡುತ್ತಾ ಕುಳಿತು ಬಿಟ್ಟನು. ಅದಕ್ಕೆ ಅವನು ದೇವರ ದೇವನಾಗಿ ಮಹಾದೇವನಾದನು. ಇನ್ನೊಂದು ವಿಷಯ, ನಮ್ಮ ಮನೆಯಲ್ಲಾಗಲಿ ಉದ್ಯೋಗದಲ್ಲಾಗಲಿ ಅಪಯಶ ಬಂದರೆ ಅದರ ಜವಾಬ್ದಾರಿ ಹೊರಲು ಯಾರೂ ತಯಾರಿರುವುದಿಲ್ಲ. ಅದೇ ಯಶಸ್ಸು ಸಿಕ್ಕರೆ ಅದರ ಶ್ರೇಯಸ್ಸನ್ನು ಪಡೆಯಲು ಎಲ್ಲರೂ ನಾ ಮುಂದೆ ನೀ ಮುಂದೆ ಎಂದು ಬರುತ್ತಾರೆ ಅಲ್ಲವೇ? ಅದಕ್ಕೆ ನಾವು ಕರ್ಮಯೋಗವನ್ನು ತಿಳಿದೇ ಇದ್ದುದರಿಂದ ದುಃಖ, ಉದಾಸೀನತೆ, ದ್ವಂದ್ವ, ಅಶಾಂತಿ ಇವೆಲ್ಲವುಗಳು ಉಂಟಾಗುತ್ತವೆ. ನಾವು ಏನಾದರೂ ಒಳ್ಳೆಯ ಕೆಲಸವನ್ನು ಮಾಡಲಿ ಎಂಬ ಉದ್ದೇಶದಿಂದಲೇ ನಮ್ಮ ಮೇಲಿನ ವಿಶ್ವಾಸದಿಂದ ದೇವರು ನಮ್ಮನ್ನು ಈ ಜಗತ್ತಿಗೆ ತಂದಿದ್ದಾನೆ. ನಾವು ಅವನ ಇಚ್ಛೆಯನ್ನು ಪೂರ್ಣ ಮಾಡಲಿಕ್ಕೆ ಸಮಾಜ ಸೇವೆಯಂಥ ಕರ್ಮಗಳನ್ನು ಮಾಡಲೇಬೇಕು. ನಾವು ಇತರರಿಗೆ ಕಷ್ಟಕಾಲದಲ್ಲಿ ಸಹಾಯ ಮಾಡುವ ಅವಕಾಶ ಬಂದಾಗ ಅದೊಂದು ದೇವರ ಕರುಣೆ ಎಂದರಿತು ನಮ್ಮ ಕರ್ತವ್ಯವನ್ನು ಮಾಡಿ ಎಲ್ಲರಿಗೂ ಸಿಗದ ಈ ಭಾಗ್ಯ ನನಗೆ ಸಿಕ್ಕಿದೆ ಎಂಬ ಮನೋಭಾವದಿಂದ ಧನ್ಯತೆಯನ್ನು ಅನುಭವಿಸಿದರೆ ಸಾರ್ಥಕತೆಯನ್ನು ಪಡೆದಂತಾಗೋದಿಲ್ಲವೇ? ಮರಳಿ ಸಾಧಿಸಬಹುದು. ಅಡುಗೆ ಮನೆಯ ಮೂಲೆಯಲ್ಲಿ ಒಂದು ಇದ್ದಿಲು, ಚಾರ್ಕೋಲ್, ತನ್ನ ಬಗ್ಗೆಯೇ ಜಿಗುಪ್ಸೆ ಹೊಂದಿ ಖಿನ್ನವಾಗಿ ಯೋಚಿಸುತ್ತಾ ಕುಳಿತಿತ್ತು. ನಾನು ಕಪ್ಪಗೆ ಕುರು

ಗುಪ್ಪಿಯಾಗಿರುವುದರಿಂದ ಯಾರೂ ನನ್ನನ್ನು ಹತ್ತಿರ ಸೇರಿಸಿಕೊಳ್ಳುವುದಿಲ್ಲ, ಯಾರೂ ಸಹ ನನ್ನನ್ನು ಮುಟ್ಟುವುದಿಲ್ಲ. ಛೇ, ನನ್ನದು ಒಂದು ಜೀವನವೇ ಎಂದು ಯೋಚಿಸುತ್ತಾ ಕುಳಿತಿತ್ತು. ನಾನು ಈ ಸ್ಥಿತಿಯಿಂದ ಹೊರಬಂದು ಎಲ್ಲರೂ ನನ್ನನ್ನು ಪ್ರೀತಿಸುವಂತಾಗಬೇಕಾದರೆ ಏನು ಮಾಡಬೇಕೆಂದು ತಿಳಿಯದೆ ಚಡಪಡಿಸುತ್ತಿತ್ತು. ಈ ಸಮಸ್ಯೆಯ ನಿವಾರಣೆ ಹೇಗೆಂದು ಅವರಿವರನ್ನು ಕೇಳತೊಡಗಿತು. ಒಬ್ಬರು ಹೇಳಿದರು, ನೀನು ನಿಮ್ಮ ಮನೆಯಲ್ಲಿರುವ ಸುಣ್ಣದ ಗಡಿಗೆಯಲ್ಲಿ ಉರುಳಾಡಿದರೆ ಆಗ ಬೆಳ್ಳಗಾಗುವೆ, ಜನ ನಿನ್ನ ಹತ್ತಿರ ಬರುವರು ಎಂದು. ಇದ್ದಲು ಆ ಮಾತನ್ನು ಕೇಳಿ ಸುಣ್ಣದಲ್ಲಿ ಹೊರಳಾಡಿತು. ಆಗ ಅದರ ಬಣ್ಣವು ಸ್ವಲ್ಪ ಬೆಳ್ಳಗಾದರೂ ಮತ್ತೆ ಕೆಲವೇ ದಿನಗಳಲ್ಲಿ ಅದು ಉದುರಿ ಹೋಗಿ ಮತ್ತೆ ಮೊದಲಿನಂತಾಯಿತು. ಉಪಾಯ ಕಾಣದೆ ಇನ್ನೊಬ್ಬರ ಹತ್ತಿರ ಕೇಳಿತು. ಅವರು ಅಂದರು, ಈಗ ನಿನಗೇನು ತೊಂದರೆ? ಯಾರೂ ನಿನಗೆ ಕಷ್ಟ ಕೊಡುತ್ತಿಲ್ಲ ತಾನೇ? ಇದೆಲ್ಲ ಯಾಕೆ ಬೇಕು ನಿನಗೆ? ಇದ್ದಲ್ಲೇ ಆರಾಮಾಗಿರಬಾರದೆ ಎಂದರು. ಅದು ಇದ್ದಲಿಗೆ ಅಷ್ಟು ಸಮಾಧಾನಕರವೆನಿಸಲಿಲ್ಲ. ಛಲ ಬಿಡದ ತ್ರಿವಿಕ್ರಮನಂತೆ ಇದ್ದಲು ಮತ್ತೊಬ್ಬರ ಹತ್ತಿರ ಕೇಳಿತು. ಅವರು, ನೀನು ಮಾಡಿದ ಪಾಪದ ಫಲದಿಂದ ನಿನ್ನ ಸ್ಥಿತಿ ಹೀಗಾಗಿದೆ ಎಂದು ವೇದಾಂತ ಹೇಳಿ ತೀರ್ಥಯಾತ್ರೆ ಮಾಡು ಎಂದರು. ಪಾಪ ಇದ್ದಲು ಕಂಡ ಕಂಡಲ್ಲೆಲ್ಲ ಸ್ನಾನ ಮಾಡಿತು. ಅದರಿಂದ ಅದರ ಮೈಮೇಲಿನ ಧೂಳು ಹೋಯಿತೇ ವಿನಃ ಬಣ್ಣ ಮಾತ್ರ ಬದಲಾಗಲಿಲ್ಲ. ಹೀಗೆ ಅಯಶಸ್ವಿಯಾಗಿ ತಿರುಗುತ್ತಾ ಇರುವಾಗ ಅದಕ್ಕೆ ಜ್ಞಾನಿ ಒಬ್ಬರು ಸಿಕ್ಕರು. ಇದ್ದಲು ಅವರಲ್ಲಿ ತನ್ನ ವ್ಯಥೆಯನ್ನು ತೋಡಿಕೊಂಡಿತು. ಅದನ್ನು ಕೇಳಿ ಅವರು ನಸುನಕ್ಕು, ಇದಕ್ಕೊಂದೇ ಪರಿಹಾರ, ನೀನು ನಿನ್ನ ಮೂಲ ಸ್ಥಾನಕ್ಕೆ ಹೋಗಬೇಕು ಎಂದರು. ಅವರ ಸಲಹೆ ಇದ್ದಲಿಗೆ ಅರ್ಥವಾಯಿತು. ಆ ಇದ್ದಲು ಹೋಗಿ ಬೆಂಕಿಗೆ ಬಿತ್ತು. ನಿಗಿನಿಗಿ ಉರಿಯುವ ಕೆಂಡವಾಯಿತು. ಚಳಗಾಲ ದಿನವಾದ್ರಿಂದ ಎಲ್ಲರೂ ಅದರ ಹತ್ತಿರ ಬಂದು ಮೈ ಕಾಯಿಸಿಕೊಂಡರು. ಕಮ್ಮಾರನು ಅದರ ಮೇಲೆ ರೈತರಿಗೆ ಬೇಕಾದ ನೇಗಿಲು, ಕುಡುಗೋಲು, ಕೊಡಲುಗಳನ್ನು ಮಾಡಿಕೊಂಡನು. ಹೆಣ್ಣು ಮಕ್ಕಳು ಅದರ ಮೇಲೆ ಬಿಸಿ ಬಿಸಿ ಅಡುಗೆ ಮಾಡಿ ಮನೆ ಮಂದಿಗೆಲ್ಲ ಉಣಬಡಿಸಿದರು. ಆಗ ತಾನೇ ಜನಿಸಿದ ಮಗುವಿನಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೆ ಎಲ್ಲರಿಗೂ ಬೇಕಾದ ವಸ್ತುವಾಯಿತು ಅದು. ಅಷ್ಟೇ ಏಕೆ, ಇದ್ದಿಲು ಎಂಬ ಅದರ ಹೆಸರು ಹೋಗಿ ಅಗ್ನಿದೇವ ಆಯಿತು. ಪುರೋಹಿತರು ಅದನ್ನು ಪೂಜಿಸತೊಡಗಿದರು. ಅದಕ್ಕೆ ಪರಮಾನಂದವಾಯಿತು. ಹೀಗೇ ಉರಿದು ನಾನು ಒಂದು ದಿನ ಬೂದಿಯಾಗುವೆನಾದರೂ ಕೂಡ ಜನಮನ್ನಣೆ ಪಡೆದನೆಂಬ ಸಾರ್ಥಕತೆ ಅದಕ್ಕೆ ಬಂದಿತ್ತು. ಈ ಕಥೆಯಲ್ಲಿ ಎರಡು ವಿಷಯಗಳನ್ನು ನಾವು ಕಾಣುತ್ತೇವೆ. ಮೊದಲನೆಯದಾಗಿ, ನಾವು ನಮ್ಮ ಜೀವನದಲ್ಲಿ ಯಾರ ಜೊತೆಗೂ ಬೆರೆಯದೆ ಆಲಸಿಗಳಾಗಿ ಸುಮ್ಮನೆ ಕುಳಿತುಕೊಂಡು ಕೆಲ ದಿನ ಕಳೆದ ನಂತರ ನಮ್ಮ ಜೊತೆಯಲ್ಲಿದ್ದವರು ಸಾಧನೆ ಮಾಡಿ ಮುಂದೆ ಹೋಗಿ ಅಂತಸ್ತನ್ನು ಸಂಪತ್ತನ್ನು ಪಡೆದಾಗ ನಮ್ಮ ಮನಸ್ಸಿಗೆ ಬೇಜಾರಾಗಲು ಆರಂಭಿಸುತ್ತದೆ. ನಾನು ಇವರ ಹಾಗೆ ಪ್ರಯತ್ನ ಮಾಡಬೇಕಾಗಿತ್ತು ಎಂದನಿಸ್ಲಿಕ್ಕೆ ಶುರುವಾಗ್ತದೆ. ಎರಡನೇದಾಗಿ, ಕೆಲವೊಂದ್ಸಲ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿರುವಂತಹ ಸಮಯದಲ್ಲಿ ಸುಮ್ಮನೆ ಎಲ್ಲರ ಹತ್ತಿರ ಅದನ್ನು ಹೇಳಿಕೊಳ್ಳುವುದರಿಂದ ಅದಕ್ಕೆ ಪರಿಹಾರ ಸಾಧ್ಯವಿಲ್ಲ. ಅದಕ್ಕೆ ಸಂಬಂಧಪಟ್ಟ ಯೋಗ್ಯ ವ್ಯಕ್ತಿಯ ಮಾರ್ಗದರ್ಶನದಿಂದ ಮಾತ್ರ ಅದು ಪರಿಹಾರವಾಗಲು ಸಾಧ್ಯ. ನಾವು ಅಂಥವರ ಹತ್ತಿರವೇ ಹೋಗಬೇಕು, ಅಂದರೆ ಸಮಸ್ಯೆಯ ಮೂಲಕ್ಕೇ ಹೋಗಬೇಕು. ಪರಿಹಾರ ಸಿಕ್ಕ ಮೇಲೆ ಅತೀ ಮುಖ್ಯವಾಗಿ ಅದನ್ನು ಸಾಧಿಸಲು ನಮ್ಮನ್ನು ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರೇನೆ ಎಂಥ ಕಠಿಣ ಪರಿಸ್ಥಿತಿಯಿಂದಲೂ ಮೇಲೆ ಬಂದು ಮರಳಿ ಸಾಧಿಸಲು ಸಾಧ್ಯ. ನಂಬಿದ್ದೆಲ್ಲವೂ ಸತ್ಯವೇ? ಒಂದು ಅಪಾರ್ಟ್ಮೆಂಟ್ನಲ್ಲಿರುವ ದಂಪತಿಗಳಿಗೆ ಸಂಬಂಧಿಕರೊಬ್ಬರ ಕಾರ್ಯಕ್ರಮವೊಂದಕ್ಕೆ ಹೋಗಬೇಕಾಗಿತ್ತು. ಲಿಫ್ಟ್ನಿಂದ ಕೆಳಗೆ ಇಳಿದ ಮೇಲೆ ದ್ವಿಚಕ್ರ ವಾಹನದ ಬೀಗದ ಕೈ ಮರೆತು ಬಂದಿದ್ದೇವೆ ಎಂದು ಅವರಿಗೆ ಗೊತ್ತಾಯಿತು. ಆಗ ಅವನು ಹೆಂಡತಿಗೆ ಹೇಳಿದ, ನಾನು ಗಾಡಿ ಸ್ವಲ್ಪ ಸ್ವಚ್ಛಗೊಳಿಸಿ ಹೆಲ್ಮೆಟ್ ಹಾಕುವಷ್ಟರಲ್ಲಿ ಬೇಗ ಮೇಲೆ ಹೋಗಿ ಬೀಗದ ಕೈ ತೆಗೆದುಕೊಂಡು ಬಾ ಎಂದು ಹೇಳಿದ. ಅವಳು ಮೇಲೆ ಹೋಗಿ ಆ ಗಾಡಿಯ ಬೀಗದ ಕೈ ತಂದು ಅವಸರ ಅವಸರವಾಗಿ ಅವನಿಗೆ ಕೊಟ್ಟಳು. ಆಗ ಅವನು ಸ್ವಲ್ಪ ಕೋಪದಿಂದಲೇ ಅವಳ ಕಡೆಗೆ ನೋಡಿದನು. ಅವಳಿಗೆ ಅನಿಸಿತು, ನಾನು ಎಡಗೈಯಿಂದ ಈ ಸ್ಕೂಟರ್ನ ಬೀಗದ ಕೈ ಕೊಟ್ಟಿದ್ದು ಅವರಿಗೆ ಸೇರಲಿಲ್ಲ ಎಂದು. ಆಗಲೇ ಕಾರ್ಯಕ್ರಮಕ್ಕೆ ತಡವಾಗಿದ್ದರಿಂದ ಹೆಚ್ಚು ಮಾತನಾಡದೆ ಬೇಗನೆ ಗಾಡಿ ಶುರು ಮಾಡಿಕೊಂಡು ಅವರಿಬ್ಬರು ವೇಗವಾಗಿ ಹೊರಟರು. ಹಾಗೆಯೇ ಸ್ವಲ್ಪ ಮುಂದೆ ಹೋಗುವಷ್ಟರಲ್ಲಿ ಇವರು ಮುಂದೆ ಮುಂದೆ ಹೋಗುತ್ತಿರುವ ಒಂದು ಕಾರು ಒಮ್ಮೆಲೇ ಬ್ರೇಕ್ ಹಾಕಿದ ಪರಿಣಾಮದಿಂದಾಗಿ ನಿಂತು ಬಿಟ್ಟಿತು. ಆಗ ಇವರ ದ್ವಿಚಕ್ರ ವಾಹನವು ಅದಕ್ಕೆ ತಾಗಿ ಇವರು ಕೆಳಗೆ ಬಿದ್ದರು. ಆದರೂ ಸಹ ಅಂಥ ಅಪಾಯವೇನೂ ಆಗಲಿಲ್ಲ. ಹಾಗೆಯೇ ಗಾಡಿ ಶುರು ಮಾಡಿಕೊಂಡು ಮುಂದೆ ಕಾರ್ಯಕ್ರಮಕ್ಕೆ ಹೋದರು. ಮತ್ತೆ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದದ್ದೇ ತಡ ಅವನು ರೇಗಾಡಲು ಆರಂಭಿಸಿದ. ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಯಾವುದಕ್ಕೂ ಎಡಗೈ ಮುಂದೆ ಮಾಡಬೇಡ ಎಂದು? ನೀನು ಎಡಗೈಯಿಂದ ಕೀಲಿಕೈ ಕೊಟ್ಟಿದ್ದರಿಂದಲೇ ಇಂಥ ಅನಾಹುತವಾಯಿತು ನೋಡು. ಇನ್ನೂ ಎಂಥ ಅನಾಹುತ ಆಗುತ್ತಿತ್ತು ನೋಡಿದೆಯಾ? ಅದಕ್ಕೆ ಅವಳು, ಬಲಗೈಯನ್ನು ಮಗು ಹಿಡಿದುಕೊಂಡಿತ್ತು, ಅದನ್ನು ಬಿಡಿಸಿಕೊಂಡ್ರೆ ಹೊರಡುವ ಸಮಯದಲ್ಲಿ ಅದು ರಂಪಾಟ ಮಾಡೋದು ಬೇಡ ಎಂದೆನಿಸಿ ಮೊದಲೇ ತಡವಾಗಿದ್ದರಿಂದ ಅವಸರದಲ್ಲಿ ಎಡಗೈಯಿಂದ ಕೀಲಿಕೈ ನಿಮಗೆ ಕೊಟ್ಟೆ, ತಪ್ಪೇನು ಎಂದಳು. ಅದನ್ನು ಕೇಳಿ ಅವನ ಕೋಪ ಇನ್ನೂ

0: ಗೊತ್ತಾಯಿತು, ನೀನು ಈ ಜನ್ಮದಲ್ಲಿ ಸುಧಾರಿಸೋದಿಲ್ಲ ಬಿಡು, ನಾನು ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಮನಸ್ಸೂ ಇಲ್ಲ ಎಂದೆಲ್ಲ ಕೂಗಾಡಿದನು. ಸ್ವಲ್ಪ ಸಮಯದ ನಂತರ ಅವನು ಶಾಂತವಾದ ಮೇಲೆ ಅವಳು ಕೇಳಿದಳು, ನನ್ನದೇನೋ ತಪ್ಪಾಯಿತು, ಆದರೆ ನೀವು ನಮ್ಮ ಗಾಡಿಯನ್ನು ನಿಯಂತ್ರಣಕ್ಕೆ ತಂದದ್ದು ತುಂಬ ಅದ್ಭುತವಾಗಿತ್ತು, ಹೇಗೆ ಮಾಡಿದಿರಿ? ಅವನು ಹೇಳಿದ, ಮಾಡೋದೇನು, ಒಮ್ಮೆಲೆ ಹಿಂದಿನ ಚಕ್ರದ ಬ್ರೇಕ್ ಹಾಕಿದೆ ಎಡಗೈಯಿಂದ ಎಂದ. ಓಹೋ, ಯಾಕೆ? ಬಲಗೈಯಿಂದ ಹಾಕಬಹುದಿತ್ತಲ್ಲ, ನಿನ್ನ ತಲೆ ಕೆಟ್ಟಿದೆ, ಬಲಗೈಯಿಂದ ಬ್ರೇಕ್ ಹಾಕಿದ್ರೆ ಗಾಡಿ ಮುಗ್ಗರಿಸಿ ಬಿದ್ದು ಆಸ್ಪತ್ರೆ ಸೇರಬೇಕಾಗುತ್ತಿತ್ತು ಎಂದ. ಆಯಿತು ಬಿಡಿ, ನನ್ನ ಎಡಗೈಯಿಂದ ಆದ ಅನಾಹುತ ನಿಮ್ಮ ಎಡಗೈಯಿಂದ ತಪ್ಪಿತು ಎಂದಳು. ಜೀವನದಲ್ಲಿ ನಾವು ನಂಬಿದ್ದೇ ಸತ್ಯ ಎಂದುಕೊಂಡು ಬಿಡುತ್ತೇವೆ, ಅದಕ್ಕೆ ಸಂಪ್ರದಾಯದ ಮೆರುಗು ಕೊಟ್ಟು ಯಾವುದೋ ಘಟನೆಯನ್ನು ಇನ್ಯಾವುದಕ್ಕೋ ತಳುಕು ಹಾಕುತ್ತೇವೆ. ಹಲವು ವರ್ಷಗಳ ಹಿಂದೆ ಕ್ರಿಕೆಟ್ ಕಾಮೆಂಟ್ರಿ ಕೇಳಲು ಒಬ್ಬರು ಮನೆಗೆ ಹೋಗುತ್ತಿದ್ದೆವು. ಅದು ಸರಿಯಾಗಿ ಕೇಳಿಸ್ತಿದ್ದಾಗ ಸ್ಟೇಷನ್ ಬದಲಾಯಿಸಲು ಹೇಳಿದರೂ ಅವರು ಬದಲಾಯಿಸುತ್ತಿರಲಿಲ್ಲ. ಬೇಡ ಬೇರೆ ಸ್ಟೇಷನ್ನಿಂದ ಕಾಮೆಂಟ್ರಿ ಕೇಳಿದರೆ ನಮ್ಮವರು ಬೇಗ ಔಟ್ ಆಗಿ ಸೋತು ಬಿಡುತ್ತಾರೆ, ಅದಕ್ಕೆ ಇದೇ ಸ್ಟೇಷನ್ ಇರಲಿ ಎನ್ನುತ್ತಿದ್ದರು. ಅವರ ಉದ್ದೇಶವೇನೋ ಒಳ್ಳೆಯದಿತ್ತು, ಆದರೆ ಕಣ್ಣು ಮುಚ್ಚಿ ಆಚರಿಸುವ ಇಂಥ ಕೆಲ ಆಚರಣೆಗಳು ನಮ್ಮ ದುರ್ಬಲ ಮನಸ್ಸನ್ನು ಸೂಚಿಸುತ್ತವೆ. ಜಗತ್ತಿನ ಕೆಲ ನಿಯಮಗಳನ್ನು ತಿಳಿದುಕೊಂಡು ವೈಜ್ಞಾನಿಕ ತಳಹದಿಯ ಮೇಲೆ ಸತ್ಯನಿಷ್ಠವಾಗಿ ಯೋಚಿಸಿದಾಗ ವಾಸ್ತವಿಕತೆಯ ಅರಿವಾಗುತ್ತದೆ. ಅಂಥ ನಮ್ಮ ಆಚರಣೆ ಅರ್ಥಪೂರ್ಣವಾಗಿರುತ್ತದೆ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ, ಪ್ರಸ್ತುತಪಡಿಸಿದವರು ಬೆಳಗಾವಿಯ ಚಿದಂಬರ್ ಮುನವಳ್ಳಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ.

ಶಿವಾಯ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ಅರ್ಜುನ ಹೀಗೆ ಹೇಳ್ತಾನೆ ಶ್ರೀಕೃಷ್ಣನಿಗೆ, ನಾನು ಹಿಂದೆ ನೋಡದಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೇ, ಜಗನ್ ನಿವಾಸನೇ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ವಿಶ್ವರೂಪವನ್ನ ನೋಡಿ ನನಗೆ ಬಹಳ ಆನಂದವಾಗಿದೆ ನಿಜ, ಅದೇ ಕಾಲದಲ್ಲಿ ಕಾಲರೂಪವನ್ನ ನೋಡಿ ನನಗೆ ಭಯ ಕೂಡ ಆಗಿದೆ, ನಾನು ಭಯಗೊಂಡಿದ್ದೇನೆ. ಈಗ ಸಾಕು ಈ ವಿಶ್ವರೂಪ ನನಗೆ, ನಾನು ನೋಡಿದ್ದಾಯಿತು, ಈಗ ನೀನು ಮತ್ತೆ ನನ್ನ ಸ್ನೇಹಿತನಾಗಿ ನನ್ನ ಕಣ್ಣು ಮುಂದೆ ಬಾ. ಅದಕ್ಕಿಂತ ಮೊದಲು ನೀನು ಚತುರ್ಭುಜ ನಾರಾಯಣ ರೂಪದಲ್ಲಿ ನನ್ನ ಕಣ್ಣು ಮುಂದೆ ನಿನ್ನ ದರ್ಶನವನ್ನ ಕೊಟ್ಟರೆ ನಾನು ಕಣ್ ತುಂಬಿಕೊಳ್ತೇನೆ ಅಂತ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಸೊ ಆದ್ರಿಂದ ಇಲ್ಲಿ ಅಂದ್ರೆ ಈಗ ಕೃಷ್ಣ ಯಾವ ರೂಪವನ್ನ ಬೇಕಾದರೂ ಧರಿಸಬಲ್ಲ. ಈ ವಿಶ್ವರೂಪ ಒಂದು ಐಹಿಕವಾದದ್ದು ಮತ್ತು ಸ್ವಲ್ಪ ಕಾಲದ್ದು, ಯಾಕೆಂದ್ರೆ ಈ ಐಹಿಕ ಜಗತ್ತು ಕೂಡ ಅಲ್ಪ ಕಾಲದ್ದು. ಆದ್ರೆ ವೈಕುಂಠ ಲೋಕಗಳಲ್ಲಿ ಅವನಿಗೆ ಚತುರ್ಭುಜನಾದ ನಾರಾಯಣನ ದಿವ್ಯ ರೂಪವಿದೆ. ಸೊ ಹಾಗೆ ವೈಕುಂಠ ಲೋಕಗಳ ಪ್ರಕಟವಾದ ರೂಪಗಳಲ್ಲಿ ಒಂದನ್ನು ಅರ್ಜುನ ಇಲ್ಲಿ ಕಾಣ ಬಯಸ್ತಾನೆ. ಸೊ ನಾರಾಯಣ ರೂಪಕ್ಕೆ 4 ಭುಜಗಳಿವೆ, ಶಂಖ, ಗದ, ಪದ್ಮ ಮತ್ತು ಚಕ್ರ. ಈ ಸಂಕೇತಗಳ ಜೋಡಣೆಯು ಬೇರೆ ಬೇರೆ ಆಗಿರುತ್ತೆ. ಈ 4 ವಸ್ತುಗಳನ್ನು ಬೇರೆ ಬೇರೆ ಕೈಗಳು ಹಿಡಿದಿರುವುದಕ್ಕೆ ಅನುಗುಣವಾಗಿ ನಾರಾಯಣನಿಗೆ ಬೇರೆ ಬೇರೆ ಹೆಸರುಗಳುಂಟು. ಈ ಎಲ್ಲಾ ರೂಪಗಳು ಕೃಷ್ಣನಿಂದ ಅಭಿನ್ನ. ಆದ್ರಿಂದ ಅರ್ಜುನ ಈ ಚತುರ್ಭುಜ ರೂಪವನ್ನ ತನಗೆ ತೋರಿಸಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೀರಿ

ವಿಶ್ವಮೂರ್ತಿ. ಹೇ ವಿಶ್ವಮೂರ್ತಿಯೇ, ಸಹಸ್ರ ಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಲಾಗಿದೆ, ರಾಮಾದಿ ಮೂರ್ತಿಚು ಕಲಾ ನಿಯಮೇನ ತಿಷ್ಠನ್. ಭಗವಂತನು ನಿರಂತರವಾಗಿ ನೂರಾರು ಮತ್ತು ಸಾವಿರಾರು ರೂಪಗಳಲ್ಲಿ ನೆಲೆಸಿರುತ್ತಾನೆ ಮತ್ತು ರಾಮ, ನರಸಿಂಹ, ನಾರಾಯಣ ಮೊದಲಾದ ಮುಖ್ಯ ರೂಪಗಳು ಅಂತ ಹೇಳಲಾಗಿದೆ. ಸುಕೃಷ್ಣನೇ ಮೂಲ ದೇವೋತ್ತಮ ಪರಮಪುರುಷ ಮತ್ತು ತಾತ್ಕಾಲಿಕವಾಗಿ ವಿಶ್ವರೂಪವನ್ನು ಧರಿಸಿದ್ದಾನೆ ಅಂತೇಳಿ ಅರ್ಜುನನಿಗೆ ಗೊತ್ತಿತ್ತು. ಈಗ ಅವನು ದಿವ್ಯ ರೂಪವಾದ ನಾರಾಯಣ ರೂಪವನ್ನ ಕಾಣಬೇಕಂತೇಳಿ ಪ್ರಾರ್ಥಿಸ್ತಾ ಇದ್ದಾನೆ. ಶ್ಲೋಕ 47. ಶ್ರೀ ಭಗವಾನು ವಾಚಾ

ಅಷ್ಟಪೂರ್ವಂ. ಸೊ ಶ್ರೀಕೃಷ್ಣ ಹೀಗೆ ನುಡಿತಾರೆ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನ, ನಾನು ಪ್ರಸನ್ನನಾಗಿ ನನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಈ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ. ಅನಂತವೂ ತೇಜೋಮಯವೂ ಆದ ಈ ಆದಿ ರೂಪವನ್ನು ನಿನಗೆ ಮೊದಲು ಯಾರೂ ನೋಡಿಲ್ಲ. ಸೊ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಈ ವಿಶ್ವರೂಪವನ್ನು ನಿನಗಿಂತ ಮುಂಚೆ ಯಾರೂ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅರ್ಜುನ ಪರಮ ಪ್ರಭುವಿನ ವಿಶ್ವರೂಪವನ್ನು ಕಾಣಲು ಬಯಸಿದ್ದ. ಆದ್ದರಿಂದ ತನ್ನ ಭಕ್ತನಾದ ಅರ್ಜುನನಲ್ಲಿ ಇದ್ದ ದಯೆಯಿಂದ ಶ್ರೀಕೃಷ್ಣ ತೇಜಸ್ಸು ಮತ್ತು ಸಿರಿಗಳಿಂದ ಕೂಡಿದ ಆ ವಿಶ್ವರೂಪವನ್ನು ತೋರಿಸಿದ್ರು. ಈ ರೂಪವು ಸೂರ್ಯನಂತೆ ಕಣ್ಣನ್ನು ಕೋರೈಸ್ತಿತ್ತು ಮತ್ತು ಅದರ ಹಲವು ಮುಖಗಳು ವೇಗವಾಗಿ ಬದಲಾಗ್ತಾ ಇದ್ವು. ತನ್ನ ಗೆಳೆಯ ಅರ್ಜುನನ ತೃಪ್ತಿಗಾಗಿ ಶ್ರೀಕೃಷ್ಣ ಈ ರೂಪವನ್ನು ತೋರಿಸಿದರು. ತನ್ನ ಅಂತರಂಗ ಶಕ್ತಿಯಿಂದ ಕೃಷ್ಣ ಈ ರೂಪವನ್ನು ತೋರಿಸಿದ್ರು. ಈ ಶಕ್ತಿಯನ್ನು ಮನುಷ್ಯನ ಊಹೆಯು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅರ್ಜುನನಿಗೆ ಮೊದಲು ಈ ವಿಶ್ವರೂಪವನ್ನು ಯಾರೂ ಕಂಡಿರಲಿಲ್ಲ. ಆದರೆ ಈ ರೂಪವನ್ನು ಅರ್ಜುನನಿಗೆ ತೋರಿಸಿದ್ರಿಂದ ಸ್ವರ್ಗ ಲೋಕಗಳಲ್ಲಿಯೂ ಹೊರಗಿನ ಆಕಾಶದ ಲೋಕಗಳಲ್ಲಿಯೂ ಇದ್ದ ಭಕ್ತರು ಅದನ್ನು ನೋಡಲು ಸಾಧ್ಯವಾಯಿತು. ಅವರು ಆ ರೂಪವನ್ನು ಮೊದಲು ನೋಡಿರಲಿಲ್ಲ, ಅರ್ಜುನನಿಂದಾಗಿ ಅವರು ನೋಡಲು ಸಾಧ್ಯವಾಯಿತು. ಎಂದರೆ ಕೃಷ್ಣ ಕೃಪೆಯಿಟ್ಟು ಅರ್ಜುನನಿಗೆ ತೋರಿಸಿದ ವಿಶ್ವರೂಪವನ್ನು ಭಗವಂತನ ಗುರು ಶಿಷ್ಯ ಪರಂಪರೆಗೆ ಸೇರಿದವರೆಲ್ಲ ನೋಡಬಲ್ಲವರಾದರು. ಕೃಷ್ಣ ಶಾಂತಿ ಸಂಧಾನಕ್ಕಾಗಿ ದುರ್ಯೋಧನನ ಬಳಿಗೆ ಹೋದಾಗ ಈ ರೂಪವನ್ನ ದುರ್ಯೋಧನನಿಗೆ ತೋರಿಸಿದ ಅಂತ ಕೆಲವರು ಹೇಳ್ತಾರೆ. ಆದರೆ ದುರದೃಷ್ಟದಿಂದ ದುರ್ಯೋಧನ ಆ ಶಾಂತಿ ಸಂಧಾನಕ್ಕೆ ಒಪ್ಪಲಿಲ್ಲ. ಸೊ ಆಗ ಸಂಪೂರ್ಣ ವಿಶ್ವರೂಪವನ್ನ ತೋರಿಸದಿದ್ರು ದುರ್ಯೋಧನನಿಗೆ ಭಗವಂತನ ಶ್ರೇಷ್ಠ ಒಂದು ರೂಪ, ವಿಶ್ವದ ರೂಪತರ ಅಂದ್ರೆ ವಿಶ್ವರೂಪ ತರದ ಒಂದು ರೂಪವನ್ನ ತೋರಿಸಿದ್ರು ಅಂತ ಹೇಳಲಾಗುತ್ತೆ. ಆಗ ಕೃಷ್ಣನು ತನ್ನ ವಿಶ್ವರೂಪಗಳಲ್ಲಿ ಕೆಲವನ್ನ ಪ್ರಕಟ ಮಾಡಿದ್ರು. ಆದರೆ ಆ ರೂಪಗಳು ಅರ್ಜುನನಿಗೆ ತೋರಿಸಿದ ರೂಪಕ್ಕಿಂತ ಬೇರೆಯಾದವು. ಈ ರೂಪವನ್ನ ಹಿಂದೆ ಬೇರೆ ಯಾರು ನೋಡಿರಲಿಲ್ಲ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ನಾ

0: ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನ ನೋಡಿರಲಿಲ್ಲ. ಏಕೆಂದರೆ ವೇದ ಅಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಸೊ ವೇದ ಅಧ್ಯಯನದಿಂದಲೂ ಸಾಧ್ಯವಿಲ್ಲ, ಯಜ್ಞಗಳಿಂದ ಸಾಧ್ಯವಿಲ್ಲ, ದಾನದಿಂದ ಸಾಧ್ಯವಿಲ್ಲ, ಪುಣ್ಯ ಕಾರ್ಯಗಳಿಂದಲೂ ಕೂಡ ಕೃಷ್ಣನ ಈ ರೂಪವನ್ನ ನೋಡಲು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ವಿಶ್ವರೂಪವನ್ನ ಕೇವಲ ಭಕ್ತಿಯಿಂದ ಮಾತ್ರ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ದೈವಿ ದೃಷ್ಟಿಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ದೈವಿ ದೃಷ್ಟಿ ಯಾರಿಗೆ ಆಗಬಹುದು? ದೈವಿ ಎಂದರೆ ದೇವರಿಗೆ ಸಂಬಂಧಿಸಿದ್ದು. ಸೊ ದೇವತೆಯಾಗಿ ದೈವಿ ಅಂತಸ್ತನ್ನು ಮನುಷ್ಯನು ಪಡೆಯದಿದ್ದರೆ ಅವನಿಗೆ ದೈವಿ ದೃಷ್ಟಿಯು ಸಾಧ್ಯವಿಲ್ಲ. ದೇವತೆ ಅಂದರೆ ಏನು? ಪವಿತ್ರ ಗ್ರಂಥಗಳಲ್ಲಿ ಹೀಗೆ ಹೇಳಿದೆ, ವಿಷ್ಣು ಭಕ್ತರೇ ದೇವತೆಗಳು, ವಿಷ್ಣು ಭಕ್ತಾಹ ಸ್ಮೃತಾ ದೇವಾಹ. ನಾಸ್ತಿಕರಾದವರು ಅಂದರೆ ವಿಷ್ಣುವಿನಲ್ಲಿ ನಂಬಿಕೆ ಇಲ್ಲದವರು ಅಥವಾ ಕೃಷ್ಣನ ನಿರಾಕಾರ ಭಾಗವನ್ನು ಮಾತ್ರ ಪರಮವೆಂದು ಮನ್ನಣೆ ಮಾಡುವವರು ದೈವಿ ದೃಷ್ಟಿಯನ್ನ ಪಡೆಯಲಾರರು. ಭಗವದ್ಗೀತೆಯು ವಿಶ್ವರೂಪವನ್ನ ವರ್ಣಿಸುತ್ತೆ. ಅರ್ಜುನನಿಗಿಂತ ಮೊದಲು ಈ ವರ್ಣನೆ ಯಾರಿಗೂ ತಿಳಿಯದಿದ್ದರೂ ಈಗ ಈ ಘಟನೆ ನಂತರ ವಿಶ್ವರೂಪದ ಒಂದು ಕಲ್ಪನೆಯನ್ನ ಪಡೆದುಕೊಳ್ಳೋದಿಕ್ಕೆ ಸಾಧ್ಯ. ವಾಸ್ತವವಾಗಿ ದೈವಿಕರಾದವರು ಪ್ರಭುವಿನ ವಿಶ್ವರೂಪವನ್ನ ಕಾಣಬಲ್ಲರು. ಆದರೆ ಕೃಷ್ಣನ ಪರಿಶುದ್ಧ ಭಕ್ತರಾಗದೆ ಯಾರು ದೈವಿಕರಾಗುವುದು ಸಾಧ್ಯವಿಲ್ಲ. ವಾಸ್ತವವಾಗಿ ದೈವಿಕ ಸ್ವಭಾವವಿದ್ದು ದೈವಿಕ ದೃಷ್ಟಿ ಇರುವವರಿಗೆ ಪ್ರಭುವಿನ ವಿಶ್ವರೂಪವನ್ನು ನೋಡುವುದರಲ್ಲಿ ಹೆಚ್ಚು ಆಸಕ್ತಿ ಇರಲ್ಲ. ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿದಂತೆ ಅರ್ಜುನ ವಿಷ್ಣುವಾಗಿ ಶ್ರೀಕೃಷ್ಣನ ಚತುರ್ಭುಜ ರೂಪವನ್ನು ನೋಡಲು ಬಯಸಿದ. ವಿಶ್ವರೂಪದಿಂದ ಅವನಿಗೆ ಭಯವೇ ಆಯಿತು. ಈ ಶ್ಲೋಕದಲ್ಲಿ ಹಲವು ಮಹತ್ವದ ಪದಗಳಿವೆ. ಉದಾಹರಣೆಗೆ ವೇದ ಯಜ್ಞಾಧ್ಯಯನ್ಯೈ, ಇದು ವೈದಿಕ ಸಾಹಿತ್ಯದ ಮತ್ತು ಯಜ್ಞಗಳ ನಿಯಮಗಳ ವಸ್ತುವಿನ ಅಧ್ಯಯನಕ್ಕೆ ಸಂಬಂಧಿಸಿದ್ದು. ವೇದ ಎನ್ನುವ ಶಬ್ದ ನಾಲ್ಕು ವೇದಗಳು ಋಗ್, ಯಜುರ್, ಸಾಮ ಮತ್ತು ಅಥರ್ವ ಮತ್ತು 18 ಪುರಾಣಗಳು, ಉಪನಿಷತ್ತುಗಳು ಮತ್ತು ವೇದಾಂತ ಸೂತ್ರ ಇಂತಹ ಎಲ್ಲಾ ಬಗೆಯ ವೇದ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು. ಇವನ್ನು ಮನೆಯಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ ಅಧ್ಯಯನ ಮಾಡಬಹುದು. ಹಾಗೆ ಯಜ್ಞ ವಿಧಾನವನ್ನ ಅಧ್ಯಯನ ಮಾಡಲು ಕಲ್ಪಸೂತ್ರಗಳು ಮತ್ತು ಮೀಮಾಂಸ ಸೂತ್ರಗಳಂತಹ ಸೂತ್ರಗಳಿವೆ. ದಾನೈಹಿ ಶಬ್ದವು ಯೋಗ್ಯ ಪಾತ್ರನಿಗೆ ಕೊಟ್ಟ ದಾನವನ್ನ ಸೂಚಿಸುತ್ತದೆ. ಬ್ರಾಹ್ಮಣರಂತೆ ಮತ್ತು ವೈಷ್ಣವರಂತೆ ಪ್ರಭುವಿನ ಪ್ರೀತಿಯ ದಿವ್ಯ ಸೇವೆಯಲ್ಲಿ ನಿರತರಾದವರು ಭಕ್ತರು ದಾನ ಪಡೆಯಲು ಯೋಗ್ಯರು. ಹಾಗೆ ಪುಣ್ಯ ಕಾರ್ಯಗಳು ಎನ್ನುವುದು ಅಗ್ನಿಹೋತ್ರ ಮತ್ತು ಬೇರೆ ಬೇರೆ ಜಾತಿಗಳವರಿಗೆ ವಿಧಿಸಿರುವ ಕರ್ತವ್ಯಗಳಿಗೆ ಸಂಬಂಧಿಸಿದ್ದು. ದೇಹದಂಡನೆಯನ್ನ ಸ್ವಇಚ್ಛೆಯಿಂದ ಒಪ್ಪಿಕೊಳ್ಳುವುದು ತಪಸ್ಸು. ಸೊ ಒಬ್ಬ ಮನುಷ್ಯ ಇವೆಲ್ಲವನ್ನ ಮಾಡಬಹುದು, ದೇಹ ದಂಡನೆ ಮಾಡಿಕೊಳ್ಳಬಹುದು, ದಾನವನ್ನ ಕೊಡಬಹುದು, ವೇದಗಳನ್ನ ಅಭ್ಯಾಸ ಮಾಡಬಹುದು ಇತ್ಯಾದಿ. ಆದರೆ ಆತನು ಅರ್ಜುನನಂತೆ ಭಕ್ತನಲ್ಲದಿದ್ದರೆ ಆ ವಿಶ್ವರೂಪವನ್ನ ಕಾಣಲು ಸಾಧ್ಯವಿಲ್ಲ ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬಹುದು. ಸೊ ಆದ್ರಿಂದ ಭಕ್ತಿ ತುಂಬಾ ಮುಖ್ಯ. ವಿಶ್ವರೂಪವನ್ನ ಕೂಡ ನೋಡ್ಬೇಕಂತಿದ್ರೆ ಅವತಾರಗಳನ್ನ ಸೃಷ್ಟಿ ಮಾಡುವ ಹಲವು ಜನರಿದ್ದಾರೆ. ಸಾಮಾನ್ಯ ಮನುಷ್ಯನೊಬ್ಬ ಒಂದು ಅವತಾರ ಅಂತೇಳಿ ಅವರು ಸುಳ್ಳು ಹೇಳೋರು ಕೂಡ ಇದ್ದಾರೆ. ಇದೆಲ್ಲ ಮೂರ್ಖತನ ಅಂತ ನಾವು ಹೇಳ್ಬೋದು. ನಾವು ಭಗವದ್ಗೀತೆಯ ತತ್ವಗಳನ್ನ ಅನುಸರಿಸಬೇಕು, ಇಲ್ಲವಾದರೆ ಪರಿಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯಲು ಸಾಧ್ಯವೇ ಇಲ್ಲ. ಭಗವದ್ಗೀತೆಯನ್ನ ಭಗವದ್ವಿಜ್ಞಾನದ ಪೂರ್ವಭಾವಿ ಅಧ್ಯಯನವೆಂದು ಪರಿಗಣಿಸ್ತಾರೆ. ಅದು ಎಷ್ಟು ಪರಿಪೂರ್ಣವಾಗಿದೆ ಅಂದರೆ ಮನುಷ್ಯ ಪ್ರತಿಯೊಂದನ್ನು ಅರ್ಥ ಮಾಡಿಕೊಳ್ಳುವ ವಿವೇಚನಾ ಶಕ್ತಿಯನ್ನ ಕೊಡುತ್ತೆ. ಹುಸಿ ಅವತಾರದ ಹಿಂಬಾಲಕರು ತಾವು ಭಗವಂತನ ದಿವ್ಯ ಅವತಾರವನ್ನು ವಿಶ್ವರೂಪವನ್ನ ಕಂಡಿದ್ದೇವೆ ಅಂತ ಹೇಳ್ಕೊಳ್ಬಹುದು. ಆದರೆ ಇದನ್ನ ಒಪ್ಪಿಕೊಳ್ಳುವುದು ಸಾಧ್ಯ ಇಲ್ಲ. ಯಾಕೆಂದರೆ ಕೃಷ್ಣನ ಭಕ್ತನಾಗದಿದ್ದರೆ ಭಗವಂತನ ವಿಶ್ವರೂಪವನ್ನ ಕಾಣಲು ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳಿದೆ. ಆದ್ರಿಂದ ಮೊಟ್ಟ ಮೊದಲು ಒಬ್ಬ ಕೃಷ್ಣನ ಪರಿಶುದ್ಧ ಭಕ್ತನಾಗಬೇಕು, ಅನಂತರ ಅವನು ತಾನು ಕಂಡ ವಿಶ್ವರೂಪವನ್ನ ತೋರಿಸಬಲ್ಲೆ ಎಂದು ಹೇಳಿಕೊಳ್ಳಬಹುದು. ಕೃಷ್ಣ ಭಕ್ತನು ಹುಸಿ ಅವತಾರಗಳನ್ನಾಗಲಿ, ಹುಸಿ ಅವತಾರಗಳ ಹಿಂಬಾಲಕರನ್ನಾಗಲಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಶಾಸ್ತ್ರೀಯ ಸಂಗೀತ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಸ್ವರಝೇಂಕಾರ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರ

0: You were listening to Keli Ayurveda Health Guide on Keli's Venudvani 90.4 FM. Keep listening to Venudvani 90.4 FM, KLE Kanasu.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026-27 ಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ. ಜಗಭರತಿಲ್ 3,000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜಾಚೆ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಳಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ, ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831247139 ಆಣಿ 9740639702. ವೆಬ್ಸೈಟ್ ಆಹೆ

0: ಡಿ ಸಿಯವರು ಇರ್ತಾರೆ. ಆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆ ಅಂದರೆ ತಪಾಸಣೆಗಾಗಿ ಟಾಸ್ಕ್ ಫೋರ್ಸ್ ಇದೆ. ಹಾಗೆಯೇ ಈ ಕಾಯ್ದೆಯಡಿ ಸೆಕ್ಷನ್ 17 ಅಡಿ ಇರತಕ್ಕಂಥ ಇನ್ಸ್ಪೆಕ್ಟರು ಮಾಸಿಕ 15 ಕನಿಷ್ಠ ತಪಾಸಣೆಗಳು ಮಾಡಬೇಕು. ಮತ್ತು ನಮ್ಮ ದಾಳಿಗಳು ತಪಾಸಣೆಗಳು ಎರಡು ರೀತಿ ಇರ್ತವೆ. ಕೆಲವು ಪ್ಲ್ಯಾನ್ಡ್ ಇರ್ತವೆ, ಕೆಲವು ಆಕಸ್ಮಿಕ ಮತ್ತು ಅನಿರೀಕ್ಷಿತವಾದಂಥ ದಾಳಿಗಳು ಕೂಡ ಇರ್ತವೆ. ಮತ್ತು ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಜನಜಾಗೃತಿ ಕಾರ್ಯಕ್ರಮಗಳಂದರೆ ಸಾಂಪ್ರದಾಯಿಕವಾದಂಥವು ಮತ್ತು ಆಧುನಿಕ ವಿದ್ಯುನ್ಮಾನದಂಥ ಬಳಕೆ ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಮಾಧ್ಯಮಗಳ ಮೂಲಕ ಪ್ರಚಾರ ನಡೀತಾ ಇರ್ತದೆ. ಇನ್ನು ಪರಿಶಿಷ್ಟ ಯೋಜನೆ ಉಪಯೋಜನೆ ಗಿರಿಜನ ಉಪಯೋಜನೆಯಡಿ ಆ ಬಾಲಕಾರ್ಮಿಕರಿಗೆ ಸಮವಸ್ತ್ರ, ಆಹಾರ ಧಾನ್ಯ, ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿ, ಕ್ರೀಡಾ ಸಾಮಗ್ರಿ ಇವುಗಳನ್ನು ಕೊಡಲಾಗ್ತಾ ಇದೆ. ಮತ್ತು SC ST ಜನರು ಹೆಚ್ಚಾಗಿ ವಾಸಿಸ್ತಕ್ಕಂಥ ಪ್ರದೇಶಗಳಲ್ಲಿ ಕಾಲೋನಿಗಳಲ್ಲಿ ಈ ಬಾಲಕಾರ್ಮಿಕ ಪದ್ಧತಿ ಅನಿಷ್ಟತೆ ಮತ್ತು ನಿರ್ಮೂಲನೆ ಬಗ್ಗೆ ಅಲ್ಲಲ್ಲಿ ಕೆಲವೊಂದು ನಾಟಕಗಳು ಮತ್ತು ಸ್ಟಿಕ್ಕರ್ ಅಂಟಿಸ್ತಕ್ಕಂಥದ್ದು, ಬೋರ್ಡ್ ಬರೆಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇದ್ರ ಬಗ್ಗೆ ನಮ್ಮ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘದ ಯೋಜನಾ ನಿರ್ದೇಶಕರಿದ್ದಾರೆ, ಅದರ ಸದಸ್ಯ ಕಾರ್ಯದರ್ಶಿಗಳಾದಂಥ ನಮ್ಮ ನಾಗರಾಜ್ ಅವರು ಸಂಪೂರ್ಣವಾಗಿ ವಿಶೇಷ ಮಾಹಿತಿಯನ್ನು ಕೊಡ್ತಾರೆ ತಮಗೆ.
1: ಖಂಡಿತ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM. ಸರ್, ಇನ್ನು ಬಾಲಕಾರ್ಮಿಕತೆಯ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ತಡೆಗಾಗಿ ಅಂತಾನೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಸರ್?
4: ಕಾರ್ಮಿಕ ಕಾಯ್ದೆಗಳಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಇರತಕ್ಕಂತಹ ಕಾರ್ಮಿಕ ಕಾಯ್ದೆಗಳಲ್ಲೂ ಸಹ ಬಾಲಕಾರ್ಮಿಕತೆ ನಿಷೇಧ ಇತ್ತು. ಸ್ವತಂತ್ರ ನಂತರದ ಇದರಲ್ಲೂ ಸಹ ಸಾಕಷ್ಟು ಕಾನ್ಸ್ಟಿಟ್ಯೂಷನಲ್ ಕಲಂಗಳಲ್ಲಿನೂ ಸಹ ಬಾಲಕಾರ್ಮಿಕತೆಯನ್ನು ತಡೆಗಟ್ಟಬೇಕು, ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕು, ಎಲ್ಲ ಇಷ್ಟೆಲ್ಲ 5-6 ಕಲಂಗಳನ್ನು ಮಕ್ಕಳಿಗೋಸ್ಕರನೇ ಸೀಮಿತವಾಗಿತ್ತು. ಆದಾಗ್ಯೂ ಸಹ ಅದು ಬಾಲಕಾರ್ಮಿಕತೆ ನಿರರ್ಗಳವಾಗಿ ನಡೀತಾ ಇತ್ತು. ಅದನ್ನು ಅರ್ಥತಃ ಸಂಸತ್ತು 1986 ಇಸುವಿನಲ್ಲಿ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ಆ ಕಾಯ್ದೆ ಕೆಳಗಡೆ ಕರೆಕ್ಟಾಗಿ ನಿರ್ದಿಷ್ಟವಾದಂತಹ ನಿರ್ದೇಶನಗಳು ಇರ್ತವೆ. ಸೊ ಅದರ ಮೂಲಕ ಪರಿಣಾಮಕಾರಿಯಾಗಿ ಆಗ್ತಾ ಇತ್ತು. ಸೊ ಅದಾದ ನಂತರ ಒಂದು ಇದರಲ್ಲಿ 1996 ಮುಂಚೆ ಒಂದು ಶಿವಕಾಶಿ ಅಂತ ತಮಿಳುನಾಡಿನ ಒಂದು ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಆಗಿ 48 ಮಕ್ಕಳು ಸಜೀವ ದಹನ ಆಗ್ತಾರೆ. ಆ ಸಜೀವ ದಹನ ಆದಮೇಲೆ ಅದರ ಪ್ರಯುಕ್ತ MC ಮೆಹತಾ ಅಂತ ಹೋರಾಟಗಾರರು, ಅಡ್ವೊಕೇಟ್ ಇವರು ಒಂದು ಕೇಸನ್ನು ಫೈಲ್ ಮಾಡ್ತಾರೆ PIL ಅನ್ನು, MC ಮೆಹತಾ vs. ತಮಿಳುನಾಡು ಸ್ಟೇಟ್ ಅಂತೇಳಿ ಆ ಪ್ರಕರಣದ ಇದು. ಆ ಪ್ರಕರಣ ಸಾಕಷ್ಟು ಸುದೀರ್ಘವಾಗಿ ನಡೆದು 1996 ಡಿಸೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಒಂದು ಮೈಲಿಗಲ್ಲಾದಂತಹ ತೀರ್ಪನ್ನು ನೀಡುತ್ತದೆ. ಸೊ ಈ ತೀರ್ಪಿನ ನಂತರ ಭಾಳಷ್ಟು ಭಾರತ ದೇಶದಲ್ಲಿ ಈ ಬಾಲಕಾರ್ಮಿಕತೆ ಭಾಳ ಪರಿಣಾಮಕಾರಿಯಾಗಿ ನಿಲ್ತಂತ ನಾವು ಹೇಳ್ಬೋದಾಗಿದೆ. ಸೊ ಅದರಲ್ಲಿ ಸಾಕಷ್ಟು ಮಾರ್ಗಸೂಚಿಗಳನ್ನು ನೀಡುತ್ತದೆ. ಇದರಲ್ಲಿ ಜಿಲ್ಲೆಯನ್ನು ಒಂದು ಘಟಕಗಳನ್ನಾಗಿ ಮಾಡಬೇಕು, ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷರಾಗಿ ಮಾಡಬೇಕು, ಮತ್ತು ಅದರಲ್ಲಿ ಪ್ರತಿ ಇದರಲ್ಲಿ 2.5 ವರ್ಷಕ್ಕೊಮ್ಮೆ ಸರ್ವೆಗಳನ್ನು ಮಾಡಬೇಕು, ಐಡೆಂಟಿಫಿಕೇಷನ್ಗಳು ಮಾಡಬೇಕು, ಎಲ್ಲೆಲ್ಲಿ ಬಾಲಕಾರ್ಮಿಕ ವಲ್ನರಬಿಲಿಟಿ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರನ್ನ ಮಾಡ್ತಕ್ಕಂಥ ಒಂದು ಸರ್ಪ್ರೈಸ್ ರೈಡ್ಗಳನ್ನು 11 ಇಲಾಖೆಗಳು ಮತ್ತು ಹೆಚ್ಚಾಗಿ ಕಾರ್ಮಿಕ ಇಲಾಖೆ ಮಾಡ್ತಾ ಇದೆ. ಸೊ ಅದು ಮತ್ತು ಆ ಐಡೆಂಟಿಫಿಕೇಶನ್ ಆದಮೇಲೆ ಅವ್ರನ್ನ ಕೇಸು ಎಲ್ಲ ಇದಾದ್ಮೇಲೆ ಅವರು ರೀಹ್ಯಾಬಿಲಿಟೇಷನ್ ಮಾಡಬೇಕು ಅಂತೇಳು ಮಾರ್ಗಸೂಚಿ ಕೊಡುತ್ತೆ. ಮತ್ತು ಆ ರೀಹ್ಯಾಬಿಲಿಟೇಷನ್ನಲ್ಲಿ ಪೋಷಕರಿಗೆ ಉದ್ಯೋಗನೂ ಕೊಡಬೇಕು, ಎನ್ ಆರ್ ಇ ಜಿ ಈ ಥರ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ ಆ ಉದ್ಯೋಗನೂ ಒದಗಿಸ್ಬೇಕು, ಆ ಮಗುವಿಗೆ ಕಡ್ಡಾಯ ಶಿಕ್ಷಣ ನೀಡಬೇಕು ಅಂತಕ್ಕಂತಹ ಒಂದು ಮಾರ್ಗಸೂಚಿಯನ್ನು ಈ ಎಂ ಸಿ ಮೆಹ್ತಾ ವರ್ಸಸ್ ತಮಿಳುನಾಡು ಗೌರ್ಮೆಂಟ್ ತೀರ್ಪಿನಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿದೆ. ಮತ್ತು ಅದರಿಂದ ಕಾರ್ಪಸ್ ಫಂಡ್ ಅನ್ನು ಕ್ರಿಯೇಟ್ ಮಾಡಬೇಕು. ಕಾರ್ಪಸ್ ಫಂಡ್ ಅಂದರೆ ಆ ಮಾಲೀಕರಿಂದ ಆ ಮಗುವನ್ನ ಇದಂತ ಇಡಿದ ತಕ್ಷಣನೇ ಅವರಿಂದ 20,000 ರೂಪಾಯಿಗಳನ್ನು ವಸೂಲು ಮಾಡಿ ನಾವೊಂದು ನಿಧಿಯನ್ನಾಗಿ ಮಾಡಿದ್ವಿ. ಆ ನಿಧಿ ಈಗ ಸಾಕಷ್ಟು 15 ಲಕ್ಷಕ್ಕಿಂತ ಹೆಚ್ಚು ನಮ್ಮ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಅದರಿಂದ ಬಂದಿರತಕ್ಕಂತಹ ಬಡ್ಡಿಯಿಂದ ಅವರ ಮಕ್ಕಳ ಎಜುಕೇಷನ್ಗಾಗಲಿ ಅವರ ಸ್ಕೂಲು ಪಾಟಿ ಪೆನ್ನು ಪೆನ್ಸಿಲ್ಲು ಇಂಥವೆಲ್ಲ ಕೊಡಬೇಕಾದ್ರೆ ನಾವು ಇದು ಮಾಡ್ತೀವಿ. ಅವರು ಬಿಡುಗಡೆ 18 ವರ್ಷ ನಂತರ ಅವ್ರಿಗೆ ಇಂತಿಷ್ಟು ಅಮೌಂಟ್ ಅಂತ ಕೊಟ್ಬಿಡ್ತೀವಿ. ಸೊ 20,000 ರೂಪಾಯಿ ಅವರಿಂದ ಮಾಲೀಕರಿಂದ ಪಡಿತೀವಿ ಮತ್ತು 15,000 ರೂಪಾಯಿನ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ. ಟೋಟಲ್ಲು 35,000 ರೂಪಾಯಿ ಇದನ್ನು ನಾವು ನಿಧಿಯನ್ನಾಗಿ ಮಾಡ್ತೀವಿ. ಅದನ್ನೇನಂತೀವಿ, ಬಾಲಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿ ಅಂತ ಕರಿತೀವಿ, ಅಥವಾ ಕಾರ್ಪಸ್ ಫಂಡ್ ಅಂತ ಕರಿತೀವಿ. ಮತ್ತು ಇದು ನಮ್ಮ ಇಲಾಖೆಯಿಂದ ಮಾಡ್ತಕ್ಕಂಥದ್ದು. ಆ ಮಗು ಸಿಕ್ಕ ತಕ್ಷಣವೇ 14 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ವಯಸ್ಸಿನ ಮಗು ಎಲ್ಲೇ ದುಡಿತಿದ್ರು ಆ ಮಗುವನ್ನು ನಾವು ಹಿಡಿದು ಅವರು ದುಡಿಸ್ಕೊಳ್ತಕ್ಕಂತಹ ಮಾಲೀಕರ ವಿರುದ್ಧ ಕೇಸನ್ನು ಫೈಲ್ ಮಾಡ್ತೀವಿ. ಕೇಸ್ ಫೈಲ್ ಮಾಡಿದಾಗ ಅದು ನಮ್ಮ JMFC ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ನಡೀತಿರ್ತದೆ, ಅವರಿಗೆ ದಂಡ ಆಗುತ್ತೆ. ಆ ದಂಡದ ಮೊತ್ತವೂ ಸಹ ಇದೇ ಬಾಲಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿಗೆ ಬರುತ್ತೆ. ಆ ದಂಡ ಏನಾಗ್ತಾರೆ, ಅದು 20,000 ಕಡಿಮೆ ಇರದೆ ಇರತಕ್ಕಂಥದ್ದು 50,000 ಒಳಗೂ ವಿಸ್ತರಿಸಬಹುದಾದಂತಹ ದಂಡವಿರುತ್ತೆ ಮತ್ತು 2 ವರ್ಷಗಳ ಜೈಲು ವಾಸನೂ ಶಿಕ್ಷೆನೂ ಇದೆ ಇದರಲ್ಲಿ. ಸೊ ಹೀಗಾಗಿ ಈ ಒಂದು ಎಂ ಸಿ ಮೆಹ್ತಾ ವರ್ಸಸ್ ತಮಿಳುನಾಡು ಸ್ಟೇಟ್ ಗೌರ್ಮೆಂಟು ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂತಹ ಇದು ಒಂದು ಮೈಲಿಗಲ್ಲಾದಂತಹ ತೀರ್ಪಾಗಿದೆ. ತದನಂತರದಲ್ಲಿ ಬಾಲಕಾರ್ಮಿಕತೆ ಸಂಪೂರ್ಣ ನಿಷೇಧ ಆಗದಿದ್ರು ಬಹಳಷ್ಟು ನಿಷೇಧ ಆಗಿದೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಸೊ ಈ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅದರ ಕೆಳಗಡೆ ಆ ಮಾರ್ಗಸೂಚಿ ಕೆಳಗಡೆ CWC ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ ಅಂತ, ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಕರಿತೀವಿ. ನಾವು ಯಾವುದೇ ಮಗು ಪತ್ತೆ ಹಚ್ಚಿದ ತಕ್ಷಣವೇ ಅಲ್ಲಿಂದ ಬಿಡುಗಡೆಗೊಳಿಸಿ ಇವರಿಂದ ದುಡಿತಕ್ಕಂತಹ ಒಂದು ಪರಿಸರದಿಂದ ಬಿಡುಗಡೆಗೊಳಿಸಿ ನಾವು CWC ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಆ ಹ್ಯಾಂಡ್ ಓವರ್ ಮಾಡಿದಾಗ ಆ ಮಗುವನ್ನು ಭಾಳ ಸೂಕ್ಷ್ಮೆಯಲ್ಲಿ ಅವರ ಇದರಲ್ಲಿ ಅವ್ರನ್ನ ಪೋಷಣೆ ಮಾಡಿ ಮತ್ತು ಮೇನ್ ಸ್ಟ್ರೀಮಿಗೆ ಮುಖ್ಯವಾಹಿನಿಗೆ ಸತಕ್ಕಂತಹ ಕೆಲಸವನ್ನು ಅವ್ರು ಮಾಡ್ತಾರೆ ಮತ್ತು ಅವ್ರಿಗೆ ಅವರು ತದನಂತರ ಪ್ರಕ್ರಿಯೆಗಳನ್ನೆಲ್ಲ CWC ಮಾಡುತ್ತೆ. ನಾವು ಅದಾದ ನಂತರ ಚಾರ್ಜ್ ಶೀಟನ್ನು ಫೈಲ್ ಮಾಡಿ ನ್ಯಾಯಾಲಯಕ್ಕೆ ದಾಖಲೆಗಳ ಸಮೇತ ಆ ವಯಸ್ಸಿನ ದೃಢೀಕರಣ, ಹೆಲ್ತ್ ಸರ್ಟಿಫಿಕೇಟ್ ಇರ್ಬೋದು, ಅವರ ಮಗುವಿನ ಶಿಕ್ಷಣದ್ದಿರ್ಬೋದು, ಡೇಟ್ ಆಫ್ ಬರ್ತು, ಎಲ್ಲಿ ದುಡಿತಿದ್ರು, ಅವರ ಎಲ್ಲ ಮಾಲೀಕನ ಎಲ್ಲ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಚಾರ್ಜ್ ಶೀಟನ್ನು ನಾವು JMFC ಮಾಡ್ತೀವಿ ಈ ಒಂದು ತೀರ್ಪಿನನ್ವಯ. ಸೊ ತದನಂತರದಲ್ಲಿ ಏನಾಗಿದೆ ಅಂದರೆ ಈಗ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 1 ವರ್ಷದಲ್ಲಿ 2025 ಏಪ್ರಿಲ್ನಿಂದ ಇಲ್ಲಿವರೆಗೂ ನಾವು 67 ಮಕ್ಕಳನ್ನು ಐಡೆಂಟಿಫೈ ಮಾಡಿ ನಾವು ಮೊಕದ್ದಮೆಯನ್ನು ದಾಖಲಿಸಿದ್ವಿ. ಇದು ನಮ್ಮ ಇಡೀ ಸ್ಟೇಟಲ್ಲಿ ಹೈಯೆಸ್ಟ್ ನಂಬರ್ ಇದಾಗಿದೆ. ಹಾಗಂತೇಳಿ ಇಲ್ಲಿ ಯಾಕಂದರೆ ಮೈಗ್ರೇಷನ್ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಜಾಸ್ತಿ ಇರೋದ್ರಿಂದ ಸ್ಥಳೀಯವಾಗಿ ಮಕ್ಕಳಿಲ್ಲ, ಹೆಚ್ಚು ಮಕ್ಕಳು ಇವರಿಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಹ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್ ಮಕ್ಕಳು ಆಗಿದ್ದಾರೆ, ಎಲ್ಲ ವಲಸೆ ಕಾರ್ಮಿಕರ ಮಕ್ಕಳಾಗಿದ್ದಾರೆ ಅಂತೇಳಿ ಹೇಳ್ಬೋದಾಗಿದೆ. ಸೊ ಈಗ ಅದಕ್ಕೆ ಅದರಡಿಯಲ್ಲಿ ಯಾರಾದರೂ SC ST ಮಕ್ಕಳು ಸಿಕ್ಕರು ಅದಕ್ಕೆ ನಮಗೆ ಸಪರೇಟ್ ಆದಂತಹ ಒಂದು ನಿಧಿ ಇದೆ, SCP TSP ಫಂಡ್ ಅಂತೇಳಿ ರಾಜ್ಯ ಸರ್ಕಾರ ಬಿಡುಗಡೆಗೊಳಿಸುತ್ತೆ. ಅದರಲ್ಲಿ ನಾವು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅವರ ಒಂದು ಪೋಷಕರಿಗೆ ನಾವು 5,000 ಒಂದು ದವಸ ಧಾನ್ಯಗಳನ್ನು ನೀಡತಕ್ಕಂತಹ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಬೆಳಗಾವಿಯಲ್ಲಿ.
1: ಸರ್, ಈ ಒಂದು ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನದ ಅಂಗವಾಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಾಗಿ ತಮ್ಮ ಇಲಾಖೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಅಂತ?
4: ಹೌದು ಮೇಡಮ್, ಈಗ June 1 ರಿಂದ June 30 ಇಡೀ ಜಿಲ್ಲೆಯಾದ್ಯಂತ 11 ಇಲಾಖೆಗಳನ್ನು ಒಳಗೊಂಡಂತೆ ಸಮಿತಿಗಳನ್ನು ರಚಿಸಿಕೊಂಡು ಹಠಾತ್ ಬಾಲಕಾರ್ಮಿಕ ದಾಳಿಗಳನ್ನು ನಡೆಸ್ತಾ ಇದ್ವಿ. ಈ ಮಾಸ ಪೂರಾ June ನಾವು ಅದನ್ನು ಬಾಲಕಾರ್ಮಿಕ ಹಠಾತ್ ದಾಳಿಗಳನ್ನು ನಡೆಸ್ತಾ ಇದ್ವಿ ಮತ್ತು ಮುಖ್ಯ ಇದರಲ್ಲಿ ರಸ್ತೆ ಬದಿಯಲ್ಲಿ ಮತ್ತು ಮುಖ್ಯ ಕಚೇರಿಗಳ ಇದರಲ್ಲಿ ಆವರಣಗಳಲ್ಲಿ ನಮ್ಮ ಹೋರ್ಡಿಂಗ್ಸ್ಗಳನ್ನು ಹಾಕ್ಸಿದ್ವಿ ಮತ್ತು ಬಂಟಿಂಗ್ಸ್ಗಳಿದ್ದಾವೆ ಮತ್ತು ವಾಲ್ ರೈಟಿಂಗ್ಸ್ ಎಲ್ಲ ಮಾಡಿಸಿದ್ವಿ ಮತ್ತು ಈ SC ST ಹಾಸ್ಟೆಲ್ಗಳಲ್ಲಿ ಇಒ ಆಫೀಸ್ಗಳಲ್ಲಿ ನಾವು ಗೋಡೆ ಬರಹಗಳನ್ನು ಬಾಲಕಾರ್ಮಿಕ ನಿಯಂತ್ರಣದ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದೀವಿ ಮೇಡಮ್.
0: ಮತ್ತೆ ಮುಖ್ಯವಾಗಿ ಮೇಡಮ್, ಈ ದಿನ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ನಾವು ಕುಮಾರ ಗಂಧರ್ವ ಹಾಲ್ ಬೆಳಗಾವಿ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೇ ದಿನ ಸಂಜೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ನಮ್ಮ ಕಾರ್ಮಿಕ ಇಲಾಖಾ ಕಾರ್ಮಿಕ ಭವನದಲ್ಲಿನೇ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ.
1: ಸರ್, ಕೊನೆಯದಾಗಿ ಈ ಒಂದು ವಿಶ್ವ ಬಾಲಕಾರ್ಮಿಕರ ವಿರೋಧಿ ದಿನದ ಅಂಗವಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಏನಾದರೂ ಸಂದೇಶ ಕೊಡಬೇಕಾದ್ರೆ ಯಾವ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ನಾವು ಎಲ್ಲರೂ ಸೇರಿ, ಯಾವುದೋ ಒಂದು ಇಲಾಖೆ ಅಥವಾ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಆಗುವುದಿಲ್ಲ, ಇಡೀ ಸಮುದಾಯ ಅಥವಾ ಇಡೀ ಸಮಾಜ ಮತ್ತು ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಪಾಲುದಾರರು ಒಗ್ಗಟ್ಟಿನಿಂದ ಶ್ರಮಿಸಿ ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಣ, ಹಾಗೂ ಎಲ್ಲ ಮಕ್ಕಳು ಅವರು ಶಿಕ್ಷಣವನ್ನು ಪಡೆಯುವಂತೆ ನಾವು ಕ್ರಮ ಕೈಗೊಳ್ಳೋಣ. ಹಾಗೆಯೇ ಇಡೀ ಬೆಳಗಾವಿ ಜಿಲ್ಲೆಯನ್ನು ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ನನ್ನ ಕೋರಿಕೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೈಗೂಡಿಸಬೇಕಂತ ವಿನಂತಿ.
1: ಖಂಡಿತ ಸರ್. ಸರ್, ಮಕ್ಕಳ ಹಕ್ಕುಗಳು ಹಾಗೇನೆ ಮಕ್ಕಳಿಗಾಗಿ ಇರುವಂತಹ ಕಾನೂನುಗಳ ಬಗ್ಗೆ ಹಾಗೇನೆ ಬಾಲಕಾರ್ಮಿಕತೆಯ ನಿರ್ಮೂಲನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಬಾಲಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಿಜಿ ನಾಗೇಶ್, ಉಪಕಾರ್ಮಿಕ ಆಯುಕ್ತರು ಮತ್ತು ಕೆಬಿ ನಾಗರಾಜ್, ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಸಂಘ ಬೆಳಗಾವಿ ಪ್ರಾದೇಶಿಕ ಬೆಳಗಾವಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ಈ ಕಾರ್ಯಕ್ರಮದ ಈ ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಮಾತನಾಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿಯಾದ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಳಗಾವಿಯ ಡಾಕ್ಟರ್ ಪರ್ವೀನ್ ಅವರು, ಹಾಗೆ ಮಕ್ಕಳ ಸಹಾಯವಾಣಿ ಕೋಆರ್ಡಿನೇಟರ್ ಆದ MK ಕುಂದರ್ಗಿ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ. ನಮಸ್ಕಾರ ಮೇಡಮ್.
1: ಥ್ಯಾಂಕ್ ಯು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ತೆ ಸರ್. ಇವತ್ತಿನ ವಿಷಯ ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನ. ಇದು ಯಾವಾಗಿಂದ ಪ್ರಾರಂಭವಾಯಿತು, ಅಲ್ಲಿಂದ ಆರಂಭ ಮಾಡೋಣ.
1: ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನ ಇದು 2002 ILO ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಇವರು ಪ್ರಾರಂಭಿಸಿದ್ರು. ಯಾಕಂದ್ರೆ ವರ್ಲ್ಡ್ ವೈಡ್ ಬಾಲ ಕಾರ್ಮಿಕರ ಸಂಖ್ಯೆಗಳು ಹೆಚ್ಚುತ್ತಿರುವಾಗ ಅದೊಂದು ಇಟ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ಸೊ ಇದನ್ನ ತಡೆಗಟ್ಟುವುದು ಹೇಗೆ, ಇದನ್ನ ಒಂದು ಕಾನೂನು ಮಾಡಿ, ಇದನ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಾವು ಯಾವ ತರ ಈ ಕಾನೂನನ್ನ ಜಾರಿಗೊಳಿಸಬಹುದು, ಆ ಮೂಲಕ ಬಾಲ ಕಾರ್ಮಿಕತನವನ್ನು ಸ್ಟಾಪ್ ಮಾಡಬಹುದು, ನಿಲ್ಲಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು June 12 ಎಲ್ಲಾ ಕಂಟ್ರೀಸ್ ಅಲ್ಲಿ, ಎಲ್ಲಾ ದೇಶಗಳಲ್ಲಿ ಜಾರಿಗೆ ತರಲಾಯಿತು.
0: ಸ್ವಲ್ಪ ಈ ದಿನದ ಹಿನ್ನೆಲೆ ಅಂಡ್ ಅದರೊಂದಿಗೆ ಅದರ ಮಹತ್ವ ಕೂಡ ಸ್ವಲ್ಪ ತಿಳಿಸಿ.
1: ಬಾಲ ಕಾರ್ಮಿಕ ಪದ್ಧತಿ ಸಮಸ್ಯೆ ಏನಿದೆ ಅದು ತುಂಬಾ ನಿರಂತರವಾಗಿ ಗಮನ ಸೆಳೆಯುತ್ತಾ ಇರುವಂತಹ ವಿಷಯ. ಸೊ ಇದನ್ನ ನಿರ್ಮೂಲನೆ ಮಾಡ್ಬೇಕಂದ್ರೆ ನಾವು ಕೆಲವೊಂದು ಕಾರ್ಯತಂತ್ರಗಳನ್ನ, ಸ್ಟ್ರಾಟಜೀಸ್ ಮೂಲಕ ನಾವು ಕೆಲಸ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಜನರಲೈಸ್ ಆಗಿ ಇದ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಸರ್ಕಾರಿ ಇಲಾಖೆಗಳಲ್ಲಿ ಇದನ್ನ ಯಾವ ರೀತಿಯಾಗಿ ನಾವು ಈ ಕಾರ್ಯತಂತ್ರಗಳನ್ನ ಯಾವ ತರ ಪರಿಷ್ಕರಿಸಬಹುದು, ಇದನ್ನ ಯಾವ ರೀತಿ ನಾವು ಮರುಪರಿಶೀಲಿಸಬೇಕಾಗತ್ತೆ, ನಾವು ಏನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಆ ಕಾರ್ಯಕ್ರಮಗಳನ್ನ ಅವು ಯಾವ ತರ ಅನುಷ್ಠಾನಗೊಳ್ತಾ ಇದ್ದಾವೆ ಅಂತ ಮರುಪರಿಶೀಲನೆ ಮಾಡುವಂತ ಅವಶ್ಯಕತೆ ಇರುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ನಾವು June 12, 2002 ILO ಮೂಲಕ ಪ್ರಾರಂಭಿಸಲಾಯಿತು. ಇದು ಸ್ಟಾರ್ಟ್ ಆಗಿ ಸುಮಾರು 23 ಕಳೆದಿವೆ. ಈ 23 ಪ್ರತಿ ವರ್ಷ, ಯಾಕಂದ್ರೆ ನಾವೀಗ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಪ್ರೇಮಿಗಳ ದಿನ ಸೆಲೆಬ್ರೇಷನ್ ಮಾಡ್ತೀವಿ, ಹಾಗಂತ ಅದೊಂದೇ ದಿನ ತಾಯಂದಿರಿಗೋಸ್ಕರ ಅಥವಾ ಪ್ರೇಮಿಗಳಿಗೋಸ್ಕರ ಸೀಮಿತವಾಗಿರೋದು ಅಂತಲ್ಲ. ಅದೇ ರೀತಿ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಏನಿದೆ ಅದು ದಿನಪ್ರತಿಯಾಗಿ ನಾವು ಅದನ್ನ ತಡೆಗಟ್ಟುವಂತ ಜವಾಬ್ದಾರಿ ಸಾರ್ವಜನಿಕರಿರ್ಲಿ, ಸರ್ಕಾರಿ ಅಧಿಕಾರಿಗಳಿರ್ಲಿ, ಯಾರು ಕೆಲಸಗಳನ್ನ ನೀಡ್ತಾರೆ ಕಾರ್ಖಾನೆಗಳಾಗ್ಲಿ ಅವ್ರಿಗಿರಬಹುದು ಅಥವಾ ಪ್ರೈವೇಟ್ ವ್ಯಕ್ತಿಗಳಾಗಿರಬಹುದು, ಪ್ರತಿಯೊಬ್ಬರಿಗೆ ಸಂಬಂಧಿಸಿದಂತ ಇದು ಜವಾಬ್ದಾರಿಯಾಗಿದೆ. ಮಕ್ಕಳ ಬಾಲಕಾರ್ಮಿಕತನ ನಿಲ್ಬೇಕು, ಅಲ್ಲದೆ ಅವರು ಸ್ಕೂಲ್ಗಳಿಗೆ ಹೋಗ್ಬೇಕು, ಆ ಶಾಲೆಗಳಿಗೆ ಹೋಗೋದ್ರ ಮುಖಾಂತರ ಅವರು ತಮ್ಮ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂತ ಉದ್ದೇಶವನ್ನ ಇದು ಹೊಂದಿದೆ. ಆದ್ರೆ ಈ ಪರ್ಟಿಕ್ಯುಲರ್ ದಿನ June 12 ಏನಿದೆ ಆ ದಿನ ನಾವು ಆ 1 ಅವಧಿಯಲ್ಲಿ ನಾವು ಕೈಗೊಂಡಿರುವಂತಹ ಕಾರ್ಯಕ್ರಮಗಳು ಯಾವ ಮಟ್ಟಿಗೆ ಪರಿಣಾಮಕಾರಿ ಆಗಿದ್ದಾವೆ ಅಂತ ಒಂದು ಕುಲಂಕುಷವಾಗಿ ಒಂದು ಹಿನ್ನೋಟವನ್ನು ಬೀರುವಂತ ದಿನವಾಗಿದೆ. ಜೊತೆಗೆ ಈ ಡೇಟಾ ಏನಿದೆ, ಸರ್ಕಾರಿ ಡೇಟಾ, ಉದಾಹರಣೆಗಾಗಿ ಯುನಿಸೆಫ್ ಪ್ರಕಾರ ನಾವು ಭಾರತದಲ್ಲಿ 1.8 million to 3.3 million ಬಾಲ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ಬಿಟ್ಟು, ಇದು ಅಪ್ರಾಕ್ಸಿಮೇಟ್ ಡೇಟಾ, ಅಂದಾಜು ಡೇಟಾ. ಯಾಕಂದ್ರೆ ಏನಾಗುತ್ತೆ, ನಾವು ಬೇರೆ ಡೇಟಾಗಳನ್ನ ಇಷ್ಟೇ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ಹೇಳ್ಬಹುದು, ಆದ್ರೆ ಬಾಲ ಕಾರ್ಮಿಕತನ ಅದು ಓಪನ್ ಆಗಿ ಎಲ್ಲೂ ಬರೋದಿಲ್ಲ. ನಮ್ಮನೆಯಲ್ಲಿ ಬಾಲ ಕಾರ್ಮಿಕರು ಇದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳೋದಿಲ್ಲ. ಇದೊಂದು ಹಿಡನ್ ಡೇಟಾ. ಸೊ ಹೀಗಿರೋದ್ರಿಂದ ನಾವು ಒಂದು ಅಪ್ರಾಕ್ಸಿಮೇಟ್, ಬೇರೆ ಬೇರೆ ಸಂಸ್ಥೆಗಳವರು ಬೇರೆ ಬೇರೆ ರೀತಿ ಸರ್ವೆಗಳನ್ನ ಮಾಡೋದ್ರ ಮುಖಾಂತರ ಈ ಡೇಟಾವನ್ನ ನೀಡ್ತಾರೆ. ಸೊ ಯುನಿಸೆಫ್ ಪ್ರಕಾರ ಅಂದಾಜು ಒಂದು 1.8 to 3.3 million ಇದೆ ಅಂತ ಹೇಳ್ತೀವಿ. ಅದೇ ರೀತಿ ವರ್ಲ್ಡ್ ವೈಡ್ 2020 ಅಂಕಿ ಸಂಖ್ಯೆಗಳ ಪ್ರಕಾರ, 2020 ಅಂಕಿ ಸಂಖ್ಯೆಗಳ ಪ್ರಕಾರ 160 million ಇರಬಹುದು ಅಂತ ಹೇಳ್ಬಿಟ್ಟು ಅಂದಾಜು ಇರುವಂತದ್ದು. ಸೊ ಈ ಒಂದು ಬಾಲ ಕಾರ್ಮಿಕತನ ಪ್ರತಿ ವರ್ಷ ಇದು ಕಡಿಮೆ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಇದ್ರ ಪ್ರಕಾರ ಇದ್ರ ಮೇಲೆ ನಾವು ಯಾವ ತರ ಕೆಲಸ ಮಾಡ್ಬೇಕಾಗತ್ತೆ, ಯಾವ ತರ ಜನರಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮೂಡಿಸಬೇಕಾಗತ್ತೆ, ನಮ್ಗೆ ಸದ್ಯಕ್ಕೆ ಇರುವಂತಹ ಕಾನೂನುಗಳು ಪರಿಣಾಮಕಾರಿ ಆಗಿದೆಯೋ ಇಲ್ಲೋ, ಅದರಲ್ಲಿ ಇನ್ನ ಏನಾದ್ರೂ ಬದಲಾವಣೆಗಳು ಆಗುವಂತ ಅವಶ್ಯಕತೆ ಇದೆಯಾ ಅಂತ ನೋಡುವಂತ ದಿನ ಈ ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನವಾಗಿದೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಪರ್ವೀನ್ ಹಾಗೂ MK ಕುಂದರ್ಗಿ ಅವರು. ಮೇಡಮ್, ಈಗ ಎಲ್ಲಾ ದಿನಕ್ಕೆ ಒಂದು ಥೀಮ್ ಘೋಷವಾಕ್ಯ ಇದ್ದೇ ಇರುತ್ತೆ. ಈ ವರ್ಷ ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನ ಈ ತರ ಥೀಮ್ ಘೋಷವಾಕ್ಯದ ಬಗ್ಗೆ ತಿಳಿಸಿ.
1: ಈ ವರ್ಷದ 2025 ಅಂತಾರಾಷ್ಟ್ರೀಯ ಬಾಲ ಕಾರ್ಮಿಕ ವಿರೋಧಿ ದಿನದ ಘೋಷವಾಕ್ಯ ಅಂದ್ರೆ ಪ್ರಗತಿ ಸ್ಪಷ್ಟವಾಗಿದೆ, ಆದ್ರೆ ಇನ್ನೂ ಹೆಚ್ಚಿನದನ್ನು ಮಾಡಬೇಕಾಗಿದೆ, ಪ್ರಯತ್ನವನ್ನು ವೇಗಗೊಳಿಸೋಣ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಈ ವರ್ಷ ನಾವು ಕೆಲಸ ಮಾಡ್ತಾ ಇದ್ದೀವಿ.
0: ಬಹಳ ಮುಖ್ಯವಾಗಿ ಥೀಮ್ ಇದು ಡಿಸ್ಕಸ್ ಆಯ್ತು. ಈಗ ಬಹಳ ಸಾಮಾನ್ಯ ಪ್ರಶ್ನೆ ಏನಂದ್ರೆ, ಕಾರ್ಮಿಕ ಅಂದ್ರೆ ಗೊತ್ತು, ಬಾಲ ಕಾರ್ಮಿಕರಂದ್ರೆ ಯಾರು, ಅದ್ರ ಬಗ್ಗೆ.
1: ಬಾಲ ಕಾರ್ಮಿಕರಂದ್ರೆ ನಮ್ಮ ಕಾನೂನಿನ ಪ್ರಕಾರ 6 ರಿಂದ 16 ವರ್ಷದ

0: ಆದ್ರೆ ಕೆಲವೊಂದು ಫ್ಯಾಮಿಲಿ ಕಂಡೀಷನ್ಸ್ ಇಂದಾಗಿ, ಉದಾಹರಣೆಗೆ ಈಗ ತಂದೆ ತಾಯಿ ಇರೋದಿಲ್ಲ, ಅವ್ರ ತಂಗಿ ಇರತ್ತೆ, ಅಥವಾ ಏನೋ ಫ್ಯಾಮಿಲಿ ಜವಾಬ್ದಾರಿ, ಅವ್ರಿಗೇನೋ ತಂದೆ ತಾಯಿ ಕಾಯಿಲೆ ಇರತ್ತೆ, ಸೊ ಅನಿವಾರ್ಯವಾಗಿ ಅವರು ಯಾವ್ದಾದ್ರು ಒಂದು ಕೆಲಸದಲ್ಲಿ ಅಂದ್ರೆ ಇನ್ಕಮ್ ಜನರೇಷನ್ ಆಕ್ಟಿವಿಟಿನಲ್ಲಿ ಅವರು ತೊಡಗುವಂತ ಒಂದು ಸಂದರ್ಭಗಳು ಬಂದರೆ, ಸೊ ಅಂತವ್ರು ನಾನ್ ಹಜಾರ್ಡಸ್ ಅಂತ ಹೇಳ್ತೀವಿ, ಅಂದ್ರೆ ಅಪಾಯಕಾರಿ ಅಲ್ಲದ ಒಂದು ಕೆಲಸಗಳಲ್ಲಿ ಅವರು ತೊಡಗಿಕೊಳ್ಳುವಂತ ಒಂದು ಅವಕಾಶನ ನಮ್ಮ ಕಾನೂನಿನಲ್ಲಿ ನೀಡಲಾಗಿದೆ. ಬಟ್ ದಟ್ ಶುಡ್ ಬಿ ಪರ್ಟಿಕ್ಯುಲರ್ಲಿ ನಾನ್ ಹಜಾರ್ಡಸ್.
1: ಸಾಮಾನ್ಯವಾಗಿ ನಾವು ಇವರನ್ನ ಯಾವ ಕ್ಷೇತ್ರದಲ್ಲಿ ನೋಡಬಹುದು?
0: ಯಸ್, ನಾನ್ ಹಜಾರ್ಡಸ್ ಅಂದ್ರೆ ನಾವು ಈಗ ಬಟ್ಟೆ ಅಂಗಡಿಗಳಿರ್ತವೆ ಅಥವಾ ಹೋಟೆಲ್ಗಳಿರ್ತವೆ, ಈ ರೋಡ್ ಸೈಡ್ ಪಾನಿಪುರಿಗಳನ್ನ ಮಾಡುವಂತದ್ದಿರುತ್ತೆ. ಸೊ ಆ ಮಕ್ಕಳಿಗೆ ದೈಹಿಕವಾಗಿ ಯಾವುದೇ ರೀತಿಯಾಗಿರುವಂತಹ ಅಪಾಯದ ಸಂಭವತೆ ಇಲ್ಲದೆ ಇರುವಂತ ಇದೇನಿದೆ ಕೆಲಸದ ಕ್ಷೇತ್ರಗಳೇನಿದೆ ಅವನ್ನ ನಾವು ನಾನ್ ಹಜಾರ್ಡಸ್ ಅಂತ ಹೇಳ್ತೀವಿ. ಹಜಾರ್ಡಸ್ ಅಂತ ಬಂದಾಗ ಈಗ ಇಟ್ಟಂಗಿ ಫ್ಯಾಕ್ಟರಿಗಳು ಇರ್ತವೆ, ಪಟಾಕಿ ಮಾಡುವಂತ ಕಾರ್ಖಾನೆಗಳಿರ್ತವೆ, ಆಮೇಲೆ ಯಾವ್ದಾದ್ರು ಕಾರ್ಖಾನೆಗಳು ಅಲ್ಲಿ ಯಂತ್ರಗಳು ಉಪಯೋಗಿಸುವಂತ ಕಾರ್ಖಾನೆಗಳಿರ್ತವೆ. ಸೊ ಆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಅಪಾಯ ಸಂಭವಿಸಬಹುದು ಅಂತ ಅಂದಾಗ ಅದನ್ನ ನಾವು ಹಜಾರ್ಡಸ್ ಅಂತ ಕರಿತೀವಿ. ನಿಮ್ಗೆ ಒಂದು ಚಿಕ್ಕ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಹೊಸೂರು ತಮಿಳ್ನಾಡು ಕಡೆ ಸಾಕಷ್ಟು ಪಟಾಕಿ ತಯಾರಿಸುವಂತ ಕಾರ್ಖಾನೆಗಳಿದ್ದಾವೆ ಅಲ್ಲಿ. ಸೊ ಮಕ್ಕಳನ್ನ ಚೀಪೆಸ್ಟ್ ಲೇಬರ್ ಅಂತ ಹೇಳ್ತಾರೆ, ಅತಿ ಕಡಿಮೆ ಬೆಲೆಗೆ ಸಿಗುವಂತ ಒಂದು ಕಾರ್ಮಿಕರು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಕಡಿಮೆ ಪೇಮೆಂಟ್ ನೀಡಲಾಗತ್ತೆ ಅವರಿಗೆ. ಸೊ ಅಲ್ಲಿ ಮಕ್ಕಳನ್ನ ಸಾಮಾನ್ಯವಾಗಿ ಪಟಾಕಿ ತಯಾರಿಕೆಯಲ್ಲಿ ತೊಡಗಿಸಿಕೊಳ್ತಾರೆ. ಸೊ ಸಾಕಷ್ಟು ಸಲ ಏನಾಗುತ್ತೆ, ಮದ್ದುಗಳು ಏನಿರ್ತವೆ ಅದು ಸಿಡಿತವೆ, ಪಟಾಕಿಗೆ ಬಳಸುವಂತ ಮದ್ದುಗಳು ಸಿಡಿತವೆ. ಸಿಡ್ದಾಗ ಮಕ್ಕಳಿಗೆ ನಾವು ನೋಡಿರಬಹುದು ನ್ಯೂಸ್ಗಳಲ್ಲೆಲ್ಲ, ಕಣ್ಣು ಹೋಯ್ತು, ಇಷ್ಟು ಮಕ್ಕಳಿಗೆ ಕಾಲು ಹೋಯ್ತು, ಈ ತರ ಒಂದು ನ್ಯೂಸ್ಗಳನ್ನ ನಾವು ಕೇಳ್ಪಡ್ತೀವಿ. ಸೊ ಇವನ್ನೆಲ್ಲ ನಾವು ಹಜಾರ್ಡಸ್ ಅಂತ ಹೇಳ್ತೀವಿ, ಅಪಾಯಕಾರಿಯಾಗಿರುವಂತ ಕೆಲಸದ ಸ್ಥಳಗಳು. ಸೊ ಈ ಅಪಾಯಕಾರಿ ಕೆಲಸದ ಸ್ಥಳಗಳಲ್ಲಿ ಕಿಶೋರರು ಅವರು ಕೆಲಸ ಮಾಡುವ ಹಾಗಿಲ್ಲ. ಸೊ ಅವರ ಫ್ಯಾಮಿಲಿ ಕಂಡೀಷನ್ಗೆ ಅನಿವಾರ್ಯತೆ ಇದ್ದಾಗ ಮಾತ್ರ ಅವರು ನಾನ್ ಹಜಾರ್ಡಸ್ ಕೆಲಸದ ಸ್ಥಳಗಳಲ್ಲಿ ಕೆಲಸ ಮಾಡುವಂತ ಅವಕಾಶ ಇದೆ.
1: ಬಾಲಕಾರ್ಮಿಕರು ಇವತ್ತಿನ ಈ ವಿಷಯದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಅಂತ ಸಂದರ್ಭದಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಅವರಿಗೆ ಮಾನಸಿಕವಾಗಿಯೂ ಏನಾದರೂ ಸಮಸ್ಯೆ ಆಗುತ್ತಾ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹೌದು, ಖಂಡಿತವಾಗಿ ಮಾನಸಿಕವಾಗಿ ಸಮಸ್ಯೆಗಳಾಗ್ತವೆ. ನೋಡಿ, ಈಗ ಒಂದು ಮಗು ಕೆಲಸ ಮಾಡ್ತಾ ಇದೆ, ಇಟ್ಟಂಗಿ ಫ್ಯಾಕ್ಟರಿ ಇರಬಹುದು, ಒಂದು ಹೋಟೆಲ್ ತಗೊಳ್ಳೋಣ ಅಥವಾ ಬಟ್ಟೆ ಅಂಗಡಿನೇ ತಗೊಳ್ಳೋಣ. ಸೊ ಆ ಮಗು ತನ್ನ ಬಾಲ್ಯವನ್ನ ಕಳ್ಕೊಳ್ಳುತ್ತೆ. ಮಕ್ಕಳು ಬಾಲ್ಯದಲ್ಲಿ ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಸ್ಕೂಲಿಗೆ ಹೋಗ್ತಾರೆ, ಸ್ಕೂಲಿಂದ ಬರ್ತವೆ, ಊಟ ಮಾಡ್ತವೆ, ತನ್ನ ಸ್ನೇಹಿತರ ಜೊತೆ ಆಟ ಆಡ್ತವೆ. ಸೊ ಇದು ನಾವು ಒಂದು ಬಾಲ್ಯದಲ್ಲಿ ಮಾಡುವಂತ ಚಟುವಟಿಕೆಗಳು, ಆಕ್ಟಿವಿಟೀಸ್ ಅಂತ ಹೇಳಬಹುದು. ಆದ್ರೆ ಈ ಮಕ್ಕಳೇನಿದ್ದಾರೆ, ಕೆಲಸ ಮಾಡುವಂತ ಮಕ್ಕಳು, ಅವರು ತಮ್ಮ ಸಂಪೂರ್ಣವಾದ ಕಾನ್ಸಂಟ್ರೇಷನ್ ಗಮನವನ್ನ ಅರ್ನಿಂಗ್ ಕೊಡ್ತಾರೆ, ಫ್ಯಾಮಿಲಿಯ ಜವಾಬ್ದಾರಿ ಅವ್ರ ಮೇಲೆ ಬೀಳತ್ತೆ, ಹಾಗಾಗಿ ಅವರು ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ವಂಚಿತರಾದಾಗ ಏನಾಗುತ್ತೆ, ತನ್ನ ಜೊತೆಗೆ ಇರುವಂತ ಅವರ ಫ್ರೆಂಡ್ಸ್ ಇರಬಹುದು, ರಿಲೇಟಿವ್ಸ್ ಇರಬಹುದು, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಆದ್ರೆ ನನ್ಗೆ ಸ್ಕೂಲಿಗೆ ಹೋಗಕ್ ಆಗ್ತಾ ಇಲ್ಲ, ನನ್ಗೆ ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಶೈಕ್ಷಣಿಕವಾಗಿ ಏನು ಜ್ಞಾನವನ್ನು ಪಡ್ಕೋಬೇಕು, ಆ ಜ್ಞಾನವನ್ನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸಂಸಾರದ ಒಂದು ಜವಾಬ್ದಾರಿ ತಲೆ ಮೇಲೆ ಬಿದ್ದಾಗ ಆ ಮಕ್ಕಳು ಆಟೋಮೆಟಿಕಲಿ ಖಿನ್ನತೆಗೆ ಒಳಗಾಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಈ ತರ ಮಾನಸಿಕವಾಗಿ ಅವರಿಗೆ ಸಮಸ್ಯೆಗಳು ಉಂಟಾಗಬಹುದು.
1: ಈಗ ನಮ್ಮ ಬೆಳಗಾವಿ ಬಗ್ಗೆ ಮಾತನಾಡೋಣ, ಇಲ್ಲಿ ಬಾಲಕಾರ್ಮಿಕರ ಪದ್ಧತಿ ಕುರಿತು ಸ್ವಲ್ಪ.
0: ಬೆಳಗಾವಿಯಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನ ನಾವು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ನಾವು ಈ ಮೊದಲು ಆಗಲೇ ಮುಸ್ಕಾನ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ. ಮುಸ್ಕಾನ್ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಈ ತರ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಗಳು ಏನಿದ್ದಾವೆ ಆ ಡಿಪಾರ್ಟ್ಮೆಂಟ್ಗಳ ಸಹಯೋಗದೊಂದಿಗೆ ಯಾವ್ಯಾವುದು ರಿಸ್ಕ್ ಏರಿಯಾಸ್ ಇದ್ದಾವೆ. ರಿಸ್ಕ್ ಏರಿಯಾಸ್ ಇನ್ ದ ಸೆನ್ಸ್ ಎಲ್ಲಿ ಚೈಲ್ಡ್ ಲೇಬರ್ ಇರುವಂತ ಅಂದ್ರೆ ಕೆಲಸ ಮಾಡ್ತಾ ಇರುವಂತ ಮಕ್ಕಳು ಕೆಲಸ ಮಾಡ್ತಾ ಇರುವಂತ ಒಂದು ಜಾಗಗಳಿದ್ದಾವೆ, ಆ ಜಾಗಗಳಲ್ಲಿ ಆಲ್ ಆಫ್ ಎ ಸಡನ್ ಯಾರಿಗೂ ಯಾವ ಮಾಹಿತಿನೂ ಇಲ್ಲದೆ ನಮ್ಮ ಒಂದು ಟೀಮ್ ಏನಿದೆ ಆ ಟೀಮ್ ನಲ್ಲಿ ವ್ಯವಸ್ಥಿತವಾಗಿ ನಾವು ಒಂದು ಆಂಬ್ಯುಲೆನ್ಸ್, ಪೊಲೀಸ್ ಪ್ರೊಟೆಕ್ಷನ್ ಎಲ್ಲಾನು ಇಟ್ಕೊಂಡು ಆಲ್ ಆಫ್ ಎ ಸಡನ್ ಆ ಹೈ ರಿಸ್ಕ್ ಏರಿಯಾಗಳಲ್ಲಿ ಹೋಗ್ಬಿಟ್ಟು ಬಾಲಕಾರ್ಮಿಕರಿದ್ರೆ ಒಮ್ಮೆಲೆ ನಾವು ಅವ್ರನ್ನ ಕರೆದು ತಂದು ನಾವು CWC ಮುಂದೆ ಪ್ರೊಡ್ಯೂಸ್ ಮಾಡುವಂತ ಕೆಲಸಗಳನ್ನ ಕೂಡ ಮಾಡ್ತಿದ್ವಿ ಮುಸ್ಕಾನ್ ಅಂತ ಹೇಳ್ಬಿಟ್ಟು. ಈಗ ಶಾರ್ಟ್ಲಿ ಕೂಡ ನಾವು ಆ ಕಾರ್ಯಕ್ರಮನ ಮತ್ತೆ ಮಾಡುವರಿದ್ದೀವಿ. ಜೊತೆಗೆ ನಮ್ಮ ಇಲಾಖೆಯಿಂದ ಚೈಲ್ಡ್ ಹೆಲ್ಪ್ ಲೈನ್ ಅಂತ ಇದೆ, 1098 ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನಾವು ನಮ್ಮ ಸ್ಟಾಫ್ ಏನಿದ್ದಾವೆ, ಸಿಬ್ಬಂದಿಗಳು, ಅವರು ರೆಗ್ಯುಲರ್ ಆಗಿ ಬೇರೆ ಬೇರೆ ಏರಿಯಾಗಳಿಗೆ, ಉದಾಹರಣೆಗೆ ರೈಲ್ವೆ ಸ್ಟೇಷನ್ ಏರಿಯಾ ಇರಬಹುದು ಅಥವಾ ಬಸ್ ಸ್ಟ್ಯಾಂಡ್ಗಳಿರಬಹುದು ಅಥವಾ ದೇವಸ್ಥಾನಗಳ ಸುತ್ತಮುತ್ತ ಇರಬಹುದು, ಕೆಲವೊಂದು ಸರ್ಕಲ್ಗಳಿರ್ತವೆ, ಉದಾಹರಣೆಗೆ ನಮ್ಮ ಚೆನ್ನಮ್ಮ ಸರ್ಕಲ್ ಇರಬಹುದು, ಬೊಗಾರ್ವೆ ಸರ್ಕಲ್ ಇರಬಹುದು, ಈ ತರ. ಅದೇ ರೀತಿ ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಸರ್ಕಲ್, ಮೇಜರ್ ಸರ್ಕಲ್ಸ್ ಏನಿರ್ತವೆ ಅಲ್ಲೆಲ್ಲ ನಮ್ಮ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿ ಅಲ್ಲಿ ಚೈಲ್ಡ್ ಲೇಬರ್ ಎಲ್ಲಿ ಕಂಡು ಬರ್ತದೆ ಆ ಮಕ್ಕಳನ್ನ ವಿತ್ ಪೊಲೀಸ್ ಪ್ರೊಟೆಕ್ಷನ್ ನಾವು ರೆಸ್ಕ್ಯೂ ಮಾಡುವಂತದ್ನ ಕೂಡ ಮಾಡ್ತಾ ಇದ್ದೀವಿ.
1: ಮೇಡಮ್, ನೀವು ಹೇಳಿದ್ರೆ ಮಕ್ಕಳು ಅಂದ್ರೆ ಅಭ್ಯಾಸ ಮಾಡಬೇಕು, ಶಿಕ್ಷಣ ಅದು ಅವರ ಹಕ್ಕು ಅಂತ ನಾವು ಕೇಳ್ಪಟ್ಟಿದ್ದೇವೆ, ಮತ್ತಿನ್ನೆಲ್ಲ ಯಾವೆಲ್ಲ ಹಕ್ಕುಗಳು ಮಕ್ಕಳ ಹಕ್ಕು ಸ್ವಲ್ಪ ತಿಳಿಸಿ.
0: ಮಕ್ಕಳಿಗೆ ಸಂಬಂಧಪಟ್ಟಂತೆ ಮೇಜರ್ ಆಗಿ ಅವರಿಗೆ

0: ಅಂತದ್ದು ಬದುಕುವ ಹಕ್ಕು ಅಂತ ಹೇಳ್ಬಿಟ್ಟು ಎವ್ರಿ ಚೈಲ್ಡ್ ಹ್ಯಾಸ್ ಗಾಟ್ ಅ ರೈಟ್ ಟು ಲಿವ್. ಸೊ ಆ ಮಕ್ಕಳು ತಮಗೆ ಬೇಕಾಗುವಂತ ಬದುಕನ್ನು, ಯಾಕಂದ್ರೆ ಒಂದು ಈಗ ಬದುಕ್ತಾ ಇರೋ ಬದುಕು, ಇನ್ನೊಂದು ಬದುಕು ತಮ್ಮ ಫ್ಯೂಚರ್ನ ಕಟ್ಕೊಳ್ಳುವಂತ ಅವಕಾಶವನ್ನು ಹೊಂದ್ಕೊಳ್ಳುವಂತ ಬದುಕು, ಆ ಬದುಕು ಇಂದ ಈ ಮಕ್ಕಳು ವಂಚಿತರಾಗ್ತಾರೆ. ಅವರಿಗೆ ತಂದೆ ತಾಯಿ ಪ್ರೀತಿ ಸಿಗ್ಬೇಕು, ವಾತ್ಸಲ್ಯ ಸಿಗ್ಬೇಕು, ಉತ್ತಮ ಆರೋಗ್ಯ ಸಿಗ್ಬೇಕು, ಆರೈಕೆ ಸಿಗ್ಬೇಕು, ಆಮೇಲೆ ಸ್ಕೂಲ್ ಎಜುಕೇಶನ್ ಸಿಗ್ಬೇಕು, ಶಿಕ್ಷಣ ಸಿಗ್ಬೇಕು, ಜೊತೆಗೆ ಆಟ ಪಾಠ ಕಲಿಯುವುದು ನಲಿಯುವುದು ಅಂತ ಹೇಳ್ತೀವಿ, ಇವೆಲ್ಲನೂ ಅವರಿಗೆ ಸಿಗ್ಬೇಕಾಗತ್ತೆ. ಸೊ ಬದುಕುವ ಹಕ್ಕು ಬಂದಾಗ ಬಾಲಕಾರ್ಮಿಕತೆಗೆ ಒಳಗಾದಾಗ ಈ ಮಕ್ಕಳು ತಮ್ಮ ಒಂದು ಈ ಬದುಕುವ ಹಕ್ಕಿನಿಂದ ವಂಚಿತರಾಗ್ತಾರೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟು ರಕ್ಷಣೆ ಹೊಂದುವ ಹಕ್ಕು. ಈ ಚೈಲ್ಡ್ ಲೇಬರ್ ನಲ್ಲಿ ಇರುವಂತಹ ಮಕ್ಕಳು, ನಾನು ಆಗ್ಲೇ ಹೇಳ್ದಂಗೆ ಇಟ್ಟಂಗಿ ಫ್ಯಾಕ್ಟರಿಗಳಲ್ಲಿ ಈಗ ಕೆಲಸ ಮಾಡ್ತಾರೆ, ಪಟಾಕಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರಿಗೆ ಯಾವ ರಕ್ಷಣೆ ಇರುತ್ತೆ? ಆ ಮಕ್ಕಳಿಗೆ ಯಾವುದೇ ರೀತಿ ಅಪಾಯ ಆಗಬಹುದು, ದೈಹಿಕವಾಗಿ ಆಗಬಹುದು, ಮಾನಸಿಕವಾಗಿ ಆಗಬಹುದು, ಅವರಿಗೆ ಯಾವುದೇ ರೀತಿ ರಕ್ಷಣೆ ಇರೋದಿಲ್ಲ. ಸೊ ಆ ಹಕ್ಕನ್ನು ಕೂಡ ಇಲ್ಲಿ ಮಕ್ಕಳು ಕಳ್ಕೊಳ್ತಾರೆ. ಮೂರನೇದಾಗಿ ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು. ಅವಕಾಶ ಅಂತ ಬಂದಾಗ ಇದು ಮೇಜರ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಶಿಕ್ಷಣದ ಹಕ್ಕು. ಸೊ ಪ್ರತಿಯೊಂದು ಮಗುಗೆ ಶಿಕ್ಷಣವನ್ನು ಹೊಂದುವಂತ ಅವಕಾಶ ಇದೆ. ನಮ್ಮ ಸಂವಿಧಾನ ಕೂಡ ಈ ಅವಕಾಶವನ್ನು ಕಲ್ಪಿಸಿದೆ. ಜೊತೆಗೆ ಆ ಶಿಕ್ಷಣವನ್ನು ಪಡೆಯುವಂತ ಮೂಲಕ ತಮ್ಮ ಬದುಕನ್ನು ರೂಪಿಸಿ ವಿಕಾಸ ಹೊಂದುವಂತ ಹಕ್ಕು ಕೂಡ ಮಕ್ಕಳಿಗೆ ಇದೆ. ಅಗೇನ್ ಇಲ್ಲಿ ಬಾಲಕಾರ್ಮಿಕ ಪದ್ಧತಿಯಿಂದ ಮಕ್ಕಳು ಈ ಹಕ್ಕಿನಿಂದ ವಂಚಿತರಾಗ್ತಾರೆ. ಸೊ ನಾಲ್ಕನೇದಾಗಿ ಭಾಗವಹಿಸುವ ಹಕ್ಕು. ಭಾಗವಹಿಸುವ ಹಕ್ಕು ಅಂತ ಬಂದಾಗ ಮಕ್ಕಳು ತಮಗೆ ಇಷ್ಟವಾದ ಆಕ್ಟಿವಿಟೀಸ್ ಇರಬಹುದು, ಈಗ ಸ್ಕೂಲ್ನಲ್ಲಿ ಯಾವುದೋ ಒಂದು ಕಾರ್ಯಕ್ರಮಗಳಾಗ್ತವೆ, ಮನೆಗಳ ಕಾರ್ಯಕ್ರಮ ಇರಬಹುದು, ಫ್ರೆಂಡ್ಸ್ ಜೊತೆಗಿಂದಿರಬಹುದು. ಸೊ ಪ್ರತಿಯೊಂದಲ್ಲೂ ಭಾಗವಹಿಸುವ ಒಂದು ಅವಕಾಶ. ಇದು ನೋಡ್ಲಿಕ್ಕೆ ತುಂಬಾ ಚಿಕ್ಕ ವಿಷಯ ಅಂತ ಅನ್ಸುತ್ತೆ, ಬಟ್ ದಟ್ ಈಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಟ್ ದಟ್ ಪರ್ಟಿಕ್ಯುಲರ್ ಏಜ್ ಅಲ್ವಾ. ಸೊ ನಾನು ಎಲ್ಲಾ ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ಎನಿಥಿಂಗ್. ಮನೆ ಇರಬಹುದು, ಶಾಲೆ ಇರಬಹುದು, ಸೊಸೈಟಿ ಇರಬಹುದು. ಸೊ ನಾನ್ ಬರೀ ಕೆಲಸ ಕೆಲಸ ಕೆಲಸ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ನನ್ನ ಫ್ಯಾಮಿಲಿಗೋಸ್ಕರ ದುಡಿತಾ ಇದ್ದೀನಿ ಅಷ್ಟೇ. ಸೊ ಅದು ಹೊರತಾಗಿ ಅವರಿಗೆ ಯಾವುದೇ ರೀತಿಯ ಹಕ್ಕುಗಳು ಸಿಗೋದಿಲ್ಲ. ಸೊ ಈ ಮೇಜರ್ ಆಗಿ ಮಕ್ಕಳ ಸಂಬಂಧಪಟ್ಟಂತೆ ಈ ನಾಲ್ಕು ಹಕ್ಕುಗಳು ಇದ್ದಾವೆ: ಬದುಕುವ ಹಕ್ಕು, ರಕ್ಷಣೆ ಹೊಂದುವ ಹಕ್ಕು, ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು, ಹಾಗೂ ಭಾಗವಹಿಸುವ ಹಕ್ಕು ಅಂತ.
1: ಅದ್ಭುತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ವಿರೋಧಿ ದಿನ ಅಂಗವಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯದ ಕುರಿತು ವಿಪುಲವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೆಳಗಾವಿಯ ಡಾಕ್ಟರ್ ಪರ್ವೀನ್ ಅವರು, ಹಾಗೆ ಮಕ್ಕಳ ಸಹಾಯವಾಣಿ ಕೋಆರ್ಡಿನೇಟರ್ ಆದ ಎಂ ಕೆ ಕುಂದರ್ಗಿ ಅವರು. ಈಗ ಬಹಳ ಮುಖ್ಯವಾಗಿ ರೈಟ್ಸ್ ಬಗ್ಗೆ ನಾವು ಮಾತನಾಡಿದ್ವಿ, ಕಾನೂನಿನ ಬಗ್ಗೆ ಮಾತನಾಡೋಣ.
0: ಮಕ್ಕಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಸಾಕಷ್ಟು ಕಾನೂನುಗಳಿದ್ದಾವೆ. ಮಕ್ಕಳ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವ ದಿಕ್ಕಿನಲ್ಲಿ ಸಾಕಷ್ಟು ಕಾನೂನುಗಳಿದ್ದಾವೆ. ಸೊ ಒನ್ ಬೈ ಒನ್ ಹೇಳೋದಾದ್ರೆ, ಮುಖ್ಯವಾಗಿ ಬಾಲ ನ್ಯಾಯ, ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015. ಎರಡನೇದಾಗಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಮೇಲೆ ಬಾಲ್ಯ ವಿವಾಹ ನಿಷೇಧ ಕರ್ನಾಟಕ ತಿದ್ದುಪಡಿ ಕಾಯ್ದೆ 2016 ಇದೆ. ಮೇಲೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣಾ ಕಾಯ್ದೆ 2012. ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986, ಇದರಲ್ಲಿ 2016 ಮತ್ತೆ ತಿದ್ದುಪಡಿಗಳಾಗಿದ್ದಾವೆ. ಆಮೇಲೆ ಅನೈತಿಕ ಮಾನವ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆ 1956. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಾಯ್ದೆ 2005. ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಕಾಯ್ದೆ 2009. ಮಕ್ಕಳನ್ನು ಅಡವಿಡುವುದರ ವಿರುದ್ಧ ಕಾಯ್ದೆ 1933. ದೇವದಾಸಿ ಸಮರ್ಪಣ ನಿಷೇಧ ಕಾಯ್ದೆ 1982. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಗ್ರಾಮ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993. 2015 ತಿದ್ದುಪಡಿಯೊಂದಿಗೆ ಮಕ್ಕಳಿಗಾಗಿ ಹಲವಾರು ಅಂಶಗಳನ್ನು ಹೇಳಲಾಗಿದೆ. ಆಮೇಲೆ ಗರ್ಭಧಾರಣೆ ಮತ್ತು ಪ್ರಸವ ಪೂರ್ವ ಪತ್ತೆ ತಂತ್ರ ವಿಧಾನಗಳ ಲಿಂಗ ಆಯ್ಕೆ ನಿಷೇಧ ಅಧಿನಿಯಮ 1994. ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಅಧಿನಿಯಮ 1976. ಜನನ ಮರಣಗಳ ನೋಂದಣಿ ಅಧಿನಿಯಮ 1969. ಭಾರತೀಯ ದಂಡ ಸಂಹಿತೆ 1860. 2013, 2018 ಇದರ ಸೆಕ್ಷನ್ 370, 375, 376 ತಂದ ಪ್ರಮುಖ ತಿದ್ದುಪಡಿಗಳೊಂದಿಗೆ ಇಷ್ಟೊಂದು ಕಾನೂನುಗಳನ್ನ ನಾವು ಹೊಂದಿದ್ದೀವಿ.
1: ವಿವರವಾಗಿ ಕಾನೂನಿನ ಬಗ್ಗೆ ತಿಳಿಸಿದ್ರಿ ಮೇಡಮ್. ಈಗ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ತಡೆಗೆ ಕೈಗೊಂಡ ಕ್ರಮಗಳನ್ನು ಸ್ವಲ್ಪ ತಿಳಿಸಿ.
0: ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು ಗ್ರಾಮ ಪಂಚಾಯತಿ ಅಂದ್ರೆ ಜಿಲ್ಲಾ ಪಂಚಾಯತಿಯವರ ಒಂದು ಅನುಮೋದನೆಯ ಮೇರೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ನಿಷೇಧ ಮತ್ತು ಸಮಗ್ರ ಮಕ್ಕಳ ರಕ್ಷಣೆಗಾಗಿ ನಾವು ಕೆಲವೊಂದು ಕಮಿಟಿಗಳನ್ನು ರಚನೆ ಮಾಡಿದ್ದೀವಿ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಎಲ್ಲ ಅಲೈನ್ ಡಿಪಾರ್ಟ್ಮೆಂಟ್ ಜೊತೆ, ಅಂದ್ರೆ ಉದಾಹರಣೆಗೆ ಗ್ರಾಮ ಪಂಚಾಯತಿ, ನಮ್ಮ ತಾಲೂಕಾ ಮಟ್ಟದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು, ಹಾಗೆಯೇ ಅಲ್ಲಿ ಕೆಲಸ ಮಾಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಟೀಚರ್ಗಳು, ಆಮೇಲೆ ಆರೋಗ್ಯ ಇಲಾಖೆಯಿಂದ ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಾರೆ ಅವರು, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಶಾಲಾ ಶಿಕ್ಷಕರು, ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ವಿಲೇಜ್ ಅಕೌಂಟೆಂಟ್ಗಳು, ಸೊ ಇವರೆಲ್ಲ ಹಾಕ್ಬಿಟ್ಟು ಅದು ಅಲ್ಲದೆ ಗ್ರಾಮದ ಕೆಲವೊಂದು ಮುಖ್ಯಸ್ಥರನ್ನ ಸೇರ್ಕೊಂಡಂತೆ ಒಂದು ಕಮಿಟಿ ಮಾಡಿಬಿಟ್ಟು ಈ ಒಂದು ಇವರು ಕಾವಲು ಸಮಿತಿ ಟಾಸ್ಕ್ ಫೋರ್ಸ್ ಕಮಿಟಿ ಅಂತ ಕರಿತೀವಿ, ಕಾವಲು ಸಮಿತಿ ಸಭೆಗಳನ್ನ ಮಾಡ್ತಾರೆ. ಸೊ ಈ ಇಷ್ಟೊಂದು ಇಲಾಖೆಗಳ ಸಿಬ್ಬಂದಿಗಳೇನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಇವರೆಲ್ಲ ಸೇರ್ಬಿಟ್ಟು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಷ್ಟು ಬಾಲ್ಯ ವಿವಾಹಗಳು ನಡೀತಾ ಇದ್ದಾವೆ, ಅಥವಾ ಬಾಲ ಕಾರ್ಮಿಕತನ ನಡೀತಾ ಇದೆ, ಅಥವಾ ಅನೈತಿಕ ಟ್ರಾಫಿಕಿಂಗ್, ಹ್ಯೂಮನ್ ಟ್ರಾಫಿಕಿಂಗ್ ನಡೀತಾ ಇದೆ ಮಹಿಳೆ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ, ಇದ್ರ ಕುರಿತಾಗಿ ಈ ಟಾಸ್ಕ್ ಫೋರ್ಸ್ ಕಮಿಟಿಗಳೇನಿರ್ತವೆ ಇವರು ನಿಗಾ ಇಡ್ತಾರೆ. ಅಂಥದ್ದು ಯಾವುದೇ ಒಂದು ಕೇಸ್ ಅವರಿಗೆ ಕಂಡು ಬಂದಲ್ಲಿ ತಕ್ಷಣ ಅದರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ ವಿತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬೀಟ್ ಪೊಲೀಸರ್ ಅಂತ ಇರ್ತಾರೆ, ಅವ್ರನ್ನು ಕೂಡ ಸೇರಿಸಿಕೊಂಡಂತೆ ಇಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಅದು ಅಲ್ಲದೆ 3 ತಿಂಗಳಿಗೆ ಒಂದ್ಸಲ ಈ ಸಮಿತಿ ಸಭೆಗಳಾಗ್ತಾವ ಅಂತ ಹೇಳಿದ್ರೆ, ಈ ಸಮಿತಿ ಸಭೆಗಳಲ್ಲಿ ಆ ತರದ ಯಾವುದೇ ಕೇಸ್ ಕಂಡು ಬಂದಲ್ಲಿ ಅಥವಾ ಮುಂದೆ ಕಂಡು ಬರೋ ಹಾಗಿದ್ರೆ, ಈಗ ಯಾವುದೋ ಒಂದು ಚೈಲ್ಡ್ ಮ್ಯಾರೇಜ್ ಸಂಬಂಧಪಟ್ಟಂತೆ ಏನೋ ಚರ್ಚೆಗಳು ನಡೀತಾ ಇರಬಹುದು, ಈ ಮಗುಗ್ ಮದ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಥವಾ ಶಾಲೆಗಳಲ್ಲಿ ಮಗು ಒಂದಿಷ್ಟು ದಿನದಿಂದ ಸ್ಕೂಲಿಗೆ ಬರದೇ ಇರಬಹುದು, ಸೊ ಆ ಮಗು ಕೆಲಸಕ್ಕೂ ಸೇರಿರಬಹುದು, ಅಥವಾ ಬಾಲ್ಯ ವಿವಾಹದ ಒಂದು ಪ್ರಿಪರೇಷನ್ ಇರಬಹುದು, ಅಥವಾ ಆ ಮಗುನ ಬೇರೆ ಕಡೆ ಸಾಕ್ಸುವಂತದ್ದು ಇರಬಹುದು, ಸೊ ಎನಿ ರೀಸನ್ ಇರಬಹುದು, ಮಗು ಶಾಲೆಗೆ ಕಂಟಿನ್ಯೂ ಆಗಿ ಬರ್ತಾ ಇಲ್ಲ ಅಂತ ಅಂದಾಗ ಶಾಲಾ ಶಿಕ್ಷಕರು ಕೂಡ ಆ ಮಾಹಿತಿಯನ್ನ ಆ ಒಂದು ಕಾವಲು ಸಮಿತಿ ಸಭೆಯಲ್ಲಿ ಹೇಳಬೇಕು. ಅದ್ರ ಮುಂದೆ ವರಿದ ಭಾಗವಾಗಿ ಅಲ್ಲಿ ಆಕ್ಷನ್ ನ ಯಾವ ತರ ತಗೊಳ್ಬೇಕಂತ ಹೇಳ್ಬಿಟ್ಟು ಮೇಲಧಿಕಾರಿಗಳಿಗೆ ತಿಳಿಸೋದ್ರ ಮುಖಾಂತರ ಆಕ್ಷನ್ ನ ಕೈಗೊಳ್ಳಲಾಗುತ್ತೆ. ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮ.
1: ಉತ್ತಮ ಮೇಡಮ್. ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 1989 ಇದರ ಬಗ್ಗೆ ತಿಳಿಸಿಕೊಡಿ.
0: 1989 ನವೆಂಬರ್ 20ರಂದು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮಾಡಿಕೊಂಡು ಅಂಗೀಕಾರ ಮಾಡಿತು. ಇದರಲ್ಲಿ ಆ ಸಂದರ್ಭದಲ್ಲಿ ಸುಮಾರು 165 ರಾಷ್ಟ್ರಗಳು ಈ ಒಂದು ಒಡಂಬಡಿಕೆಗೆ ಒಪ್ಪಿಕೊಂಡು ಸಹಿ ಹಾಕಿರ್ತಾರೆ. ನಂತರ 1992ರಲ್ಲಿ ಭಾರತ ಸರ್ಕಾರ ಕೂಡ ಡಿಸೆಂಬರ್ 11ರಂದು ಮಕ್ಕಳ ಹಕ್ಕುಗಳ ಒಡಂಬಡಿಕೆಗೆ ಸಹಿ ಮಾಡಿತು. ನಂತರ 2014ರಲ್ಲಿ 196 ರಾಷ್ಟ್ರಗಳು ಈ ಒಂದು ಒಡಂಬಡಿಕೆಗೆ ಕೂಡ ಅಂಗೀಕಾರ ಮಾಡಿಕೊಂಡು ಸಹಿ ಮಾಡಿದ್ದಾವೆ. ಸೊ ಮಕ್ಕಳಂದ್ರೆ 18 ವರ್ಷದ ಎಲ್ಲಾ ಮಕ್ಕಳು, ಎಲ್ಲರೂ ಮಾನವರು ಅಂತ ಒಪ್ಕೊಂಡು ಅವರಿಗೆ ಈ ಒಂದು ಹಕ್ಕುಗಳ ಮುಖಾಂತರ ಒಂದು ಜೀವಿಸುವ ಹಕ್ಕು ಇರಬಹುದು, ಅಥವಾ ಆಗ್ಲೇ ಹೇಳಿದಂಗೆ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ವಿಕಾಸ ಹೊಂದುವ ಅಥವಾ ಭಾಗವಹಿಸುವ ಹಕ್ಕುಗಳನ್ನು ಅವರಿಗೆ ನೀಡುತ್ತಾ ಅವರು ಒಂದು ತಮ್ಮ ಬದುಕನ್ನು ಸಾಗಿಸುವಂತ ಒಂದು ಅವಕಾಶನ ಕಲ್ಪಿಸಿಕೊಡುವಂತ ಒಡಂಬಡಿಕೆ ಇದಾಗಿದೆ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತೀವಿ, ಬಾಲಕಾರ್ಮಿಕ ಪದ್ಧತಿದು ಮೂಲ ಕಾರಣಗಳು ಏನಿದಾವೆ ಆ ಮೂಲ ಕಾರಣಗಳನ್ನ ಪರಿಷ್ಕರಿಸಿ ಅವನ್ನ ಪರಿಹರಿಸುವುದು, ಹಾಗೆ ಈ ಕಾರ್ಯಕ್ರಮಗಳನ್ನು ಸರ್ಕಾರ ಯಾವ ತರ ಬೆಂಬಲ ನೀಡ್ತಾ ಇದೆ, ಉದ್ಯೋಗದಾತರು, ಕಾರ್ಮಿಕ ಸಂಘಟನೆಗಳು, ನಾಗರಿಕ ಸಮಾಜ ಮತ್ತು ಅಂತಾರಾಷ್ಟ್ರೀಯ ಪಾಲುದಾರರೊಂದಿಗೆ ಐಎಲ್ಒ ನಿಕಟವಾಗಿ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
1: ಈಗ ಇದು ಬಹಳ ಮುಖ್ಯವಾದ ಪ್ರಶ್ನೆ, ಈಗ ಬಾಲ ಕಾರ್ಮಿಕ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಂಡಲ್ಲಿ ಅಂತವರ ವಿರುದ್ಧ ಕೈಗೊಂಡ ಏನೆಲ್ಲ ಇದೆ ಅದರ ಬಗ್ಗೆ ತಿಳಿಸಿ.
2: ಪ್ರಮುಖವಾಗಿ ಇಲ್ಲಿವರೆಗೆ ಮೇಡಮ್ ಅವರು ಚೆನ್ನಾಗಿ ಬಾಲಕಾರ್ಮಿಕ ಹೇಗೆ ಇದು ಬಾಲಕಾರ್ಮಿಕ ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಯಾವಾಗ ಪ್ರಾರಂಭ ಆಯಿತು, ಅದು ನಡೆದು ಬಂದು ಹೇಗೆ ಬಂತು, ಮತ್ತೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಈ ಬಾಲಕಾರ್ಮಿಕತೆಯನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ಬಾಲಕಾರ್ಮಿಕ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಂಡಲ್ಲಿ ಅಂಥವರ ವಿರುದ್ಧ ಕೈಗೊಳ್ಳಬಹುದಾದ ಕ್ರಮಗಳು ಏನಂತಂದ್ರೆ, ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕ ಕಾಯ್ದೆ 1986 ಅನ್ವಯ ಎಲ್ಲ ಉದ್ಯೋಗ ಮತ್ತು ಪ್ರಕ್ರಿಯೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಳ್ಳುವುದು ಹಾಗೂ 18 ವರ್ಷದೊಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಮತ್ತು ಸಂಜ್ಞೇಯ ಅಪರಾಧವಾಗಿದೆ. ಅವ್ರನ್ನ 6-14 ವರ್ಷದ ಮಕ್ಕಳನ್ನು ಯಾವುದೇ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವ ಹಾಗಿಲ್ಲ, ತಮ್ಮ ಸ್ವಂತ ಪಾಲಕರು ಸಹ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವ ಹಾಗಿಲ್ಲ ಸರ್. ಆಮೇಲೆ 18-ರ ಒಳಗಿನ ಮಕ್ಕಳೇನಿದ್ದಾರೆ, 14ರ ಮೇಲ್ಪಟ್ಟು 18ರ ಒಳಗಿನ ಮಕ್ಕಳನ್ನು ಯಾವುದೇ ಅಪಾಯಕಾರಿ ಹೊಲದಲ್ಲಿ ನಾವು ಗುರುತಿಸಿಕೊಳ್ಳುವ ಹಾಗಿಲ್ಲ. ಹಾಗೆ ಬಾಲಾವಸ್ಥೆ ಮತ್ತು ಕಿಶೋರಾವಸ್ಥೆ ಕಾರ್ಮಿಕ ಕಾಯ್ದೆಯ ಪ್ರಕಾರ ಆ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಂಡಲ್ಲಿ ಮೊದಲು ಅಪರಾಧಕ್ಕೆ ಮಾಲಕರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಅಂದರೆ ಮೊದಲು ಅಪರಾಧಕ್ಕೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ ಮತ್ತು 20,000-50,000 ಅವರಿಗೆ ದಂಡ ವಿಧಿಸಬಹುದು ಸರ್, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಎರಡನ್ನೂ ವಿಧಿಸಬಹುದು. ಮತ್ತು ಬಾಲಾವಸ್ಥೆ ಹಾಗೂ ಕಿಶೋರಾವಸ್ಥೆ ಕಾರ್ಮಿಕ ಪದ್ಧತಿಯನ್ನು ಪ್ರೋತ್ಸಾಹಿಸುವ ಪೋಷಕರಿಗೂ ಸಹ ದಂಡ ಇದೆ, ಲಘು ಶಿಕ್ಷೆ ಇದೆ ಅವರಿಗೆ. ಆಮೇಲೆ ಅವರು ಅದನ್ನು ಪುನರಾವರ್ತನೆ ಮಾಡಿದರೆ ಅವ್ರಿಗೆ 10,000 ರೂಪಾಯಿ ದಂಡ ವಿಧಿಸಬಹುದು. ಅಂದರೆ ಗೌರವಾನ್ವಿತ ಭಾರತದ ಸರ್ವೋಚ್ಚ ನ್ಯಾಯಾಲಯ ರಿಟ್ ಅರ್ಜಿ ಸಂಖ್ಯೆ 465/1986 ನೀಡಿರುವ ನಿರ್ದೇಶನದನ್ವಯ ತಪ್ಪಿತಸ್ಥ ಮಾಲಕರು ತಾವು ನಿವೇಶಿಕೊಂಡ ಪ್ರತಿ ಮಗುವಿಗೆ 20,000 ರೂಪಾಯಿಗಳನ್ನು ಮಕ್ಕಳ ಪುನರ್ವಸತಿಗೆ ರಚಿಸಲಾದ ಕಲ್ಯಾಣ ನಿಧಿಗೆ ಪಾವತಿಸಬೇಕಾಗ್ತದೆ ಸರ್. ಒಬ್ಬ ಮಾಲಕ ಒಂದು ಮಗುನ ತನ್ನ ಕೆಲಸಕ್ಕೆ ನಿಯೋಜಿಸಿಕೊಂಡಿದ್ದಂದ್ರೆ ಅದಕ್ಕೆ ದಂಡನೂ ಕಟ್ಟಬೇಕಾಗ್ತದೆ, ಅವನು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ದಂಡವನ್ನು ಮಕ್ಕಳ ಕಲ್ಯಾಣ ನಿಧಿಗೆ ಅದನ್ನು ಪಾವತಿ ಮಾಡಬೇಕು. ಆ ನಿಧಿಯನ್ನು ಮತ್ತೆ ಸರ್ಕಾರ ಆ ಮಗುವಿಗೆ ಮುಂದಿನ ಅವನ ಶಿಕ್ಷಣದ ಇದಕ್ಕಾಗಿ ಅದನ್ನು ನೀಡಲಾಗ್ತದೆ. ಹೀಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿ ಮಗುವಿನ ಹಕ್ಕು, ಅದನ್ನು ಪ್ರತಿ ಮಗುವಿಗೆ ದೊರಕಿಸುವುದು ಮತ್ತು ಪ್ರತಿಯೊಬ್ಬ ನಾಗರಿಕರ ಒಂದು ಕರ್ತವ್ಯ ಆಗಿದೆ. ಇವತ್ತು ಭಾಳಷ್ಟು ಇವತ್ತು ಕಾರ್ಮಿಕ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇಡೀ ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ವಿವಿಧ ಜಿಲ್ಲೆಗಳಲ್ಲಿ ಅಲಯನ್ ಡಿಪಾರ್ಟ್ಮೆಂಟ್ ಕೂಡಿಕೊಂಡು ಎಲ್ಲೆಲ್ಲಿ ಮಕ್ಕಳು ಅಪಾಯಕಾರಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಾವ ಮಕ್ಕಳು ಶಾಲೆಯಿಂದ ಹೊರಗುಳಿದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಅದರ ಬಗ್ಗೆ ತುಂಬ ನಿಗಾ ಇಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಯಾವ ಮಕ್ಕಳು ಹಂಗೆ ಇದ್ದಾರೆ ಅದು ನೇರವಾಗಿ ಈಗ ಮಕ್ಕಳ ಸಹಾಯಣೆ ಬಗ್ಗೆನೂ ವ್ಯಾಪಕವಾಗಿ ಪ್ರಚಾರ ಆಗ್ತಾ ಇದೆ. ಪ್ರತಿ ಶಾಲೆಗಳಲ್ಲಿ ಅದರ ಬಗ್ಗೆ ಗೋಡೆಯ ಬರ ಬರಿತಾ ಇದ್ದಾರೆ ಮತ್ತು ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ, PHCಗಳಲ್ಲಿ, ಅಂಗನವಾಡಿ ಕೇಂದ್ರಗಳಲ್ಲಿ ಅದು 1098 ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಇದೆ. ಜನ ಅದಕ್ಕೆ ಕರೆ ಮಾಡ್ತಾರೆ. ಕರೆ ಮಾಡಿದ ಕೂಡಲೇ ಇಮಿಡಿಯೇಟ್ ನಾವು ಲಯನ್ ಡಿಪಾರ್ಟ್ಮೆಂಟ್, ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮಕ್ಕಳ ರಕ್ಷಣಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಆ ಮಗುವನ್ನು ರಕ್ಷಣೆ ಮಾಡಿ ಅದು ಕಾನೂನಾತ್ಮಕವಾಗಿ ಏನು ಆ ಮಾಲೀಕರಿಗೆ ಶಿಕ್ಷೆ ಆಗಬೇಕು ಅದನ್ನೆಲ್ಲ ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಾಡ್ತದೆ ಸರ್.
1: ವಿವರವಾಗಿ ತಿಳಿಸಿದ್ರಿ. ಈಗ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಜಿಲ್ಲೆಯಲ್ಲಿ ಹೇಗೆ ಕೆಲಸ ನಿರ್ವಹಿಸುತ್ತದೆ ಹಾಗೂ ಇದರ ಅಡಿ ಬರುವ ಕೇಂದ್ರಗಳ ಬಗ್ಗೆ ಸ್ವಲ್ಪ ತಿಳಿಸಿ.
2: ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇಡೀ ಜಿಲ್ಲೆಯಲ್ಲೇನೆ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಒಂದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳೇ ಇಡೀ ಜಿಲ್ಲೆಯ ನಾವು 0-18 ವರ್ಷದ ಏನು ಮಕ್ಕಳು ಅಂತ ಕರಿತೀವಿ ಅದರದ ಒಂದು ಎಲ್ಲ ಮಕ್ಕಳಿಗೆ ಯಾವುದೇ ಮಕ್ಕಳಿಗೆ ಅವರು ಹಕ್ಕುಗಳಿಂದ ವಂಚಿತರಾಗಬಾರದು ಮತ್ತು ಅವರಿಗೆ ಏನು ಒಂದು ಸಮಾಜದಲ್ಲಿ ಒಂದು ಗೌರವಯುತವಾದ ಜೀವನ ಮಕ್ಕಳಿಗೆ ಸಿಗಬೇಕು ಅದನ್ನೆಲ್ಲವನ್ನ ಮೇಲ್ವಿಚಾರಣೆ ಮಾಡುವಂತ ಒಂದು ಅಧಿಕಾರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ಇರ್ತದೆ. ಅದರ ನೇತೃತ್ವದಲ್ಲಿ ಬಹಳ ಪ್ರಮುಖವಾಗಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಒಂದು ಎಲ್ಲ ಮೇಲ್ವಿಚಾರಣೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳೇ ನಡೆಸಿಕೊಡ್ತಿರ್ತಾರೆ ಸರ್. ಆನಂತರ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿಯಲ್ಲಿ ಹಲವಾರು ಸಂಸ್ಥೆಗಳು ಕೆಲಸ ಮಾಡ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಮಕ್ಕಳ ಕಲ್ಯಾಣ ಸಮಿತಿ ಸರ್. ಮಕ್ಕಳ ಕಲ್ಯಾಣ ಸಮಿತಿ ಅಂತಂದ್ರೆ ಯಾರಿಗೆ ಮಕ್ಕಳಿಗೆ ಕೇರ್ ಅಂಡ್ ಪ್ರೊಟೆಕ್ಷನ್ ಅಂದ್ರೆ ಮಕ್ಕಳಿಗೆ ರಕ್ಷಣೆ ಪೋಷಣೆ ಇರ್ತದ ಅಲ್ಲಿ ಆ ಕಮಿಟಿ ಮುಂದೆ ಹೋಗ್ತದೆ. ಅದೊಂದು ಸ್ವತಂತ್ರ ಒಂದು ನ್ಯಾಯಿಕವಾದಂತಹ ಒಂದು ಸಂಸ್ಥೆ ಆಗಿರ್ತದೆ. ಅಲ್ಲಿ 5 ಜನ ಮೆಂಬರ್ ಇರ್ತಾರೆ. ಬಹಳ ಪ್ರಮುಖವಾಗಿ ಅದರಲ್ಲಿ ಒಬ್ಬರು ಲೇಡೀಸ್ ಇರ್ತಾರೆ. ಅಲ್ಲಿ ಯಾರಿಗೆ ಮಕ್ಕಳಿಗೆ ರಕ್ಷಣೆ ಪೋಷಣೆ ಇರ್ತದ ಆ ಮಗುನ ಅಲ್ಲಿ ನಾವು ಈಗ ಬಾಲ್ಯವ ಆಗಿರ್ತದ, ಬಾಲ ಕಾರ್ಮಿಕ ಇರ್ತದ, ಅಥವಾ ಏನೋ ಒಂದು ಮಗು ದೌರ್ಜನ್ಯ ಆಗಿರ್ತದ, ಮನೆಯಲ್ಲಿ ತಂದೆ ತಾಯಿಗಳು ಮಗುನ ಇಟ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ, ಅಂತ ಸಂದರ್ಭಗಳಲ್ಲಿ ನಾವು ಆ ಮಕ್ಕಳನ್ನ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಅವರು ಆ ಮಕ್ಕಳಿಗೆ ಆಪ್ತ ಸಮಾಲೋಚನೆ ಆಗಿರ್ಬೋದು, ಬೇರೆ ಬೇರೆ ಅವರಿಗೆ ಒಂದು ಸಮಾಜದಲ್ಲಿ ಮತ್ತೆ ಅವರಿಗೆ ಒಂದು ಖಿನ್ನತೆ ಒಳಗಾಗಿರ್ತಾರೆ, ಅವರಿಗೆ ಒಂದು ಮಾನಸಿಕವಾಗಿ ಒಂದು ಸದೃಢವನ್ನು ಮಾಡಿ ಅದನ್ನ ಬೇರೆ ಬೇರೆ ಅವರಿಗೆ ಮನಿ ಹೋಮ್ ಎನ್ಕ್ವೈರಿ ಮಾಡುವಂತದ್ದು ಮಾಡಿ ಆ ಮಗುವಿಗೆ ಒಂದು ರಕ್ಷಣೆ ಪೋಷಣೆ ನೀಡತಕ್ಕಂಥದ್ದು ಮಕ್ಕಳ ಕಲ್ಯಾಣ ಸಮಿತಿ ಮಾಡ್ತದೆ ಸರ್. ಆಮೇಲೆ ನಮ್ಮಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಬಾಲ ನ್ಯಾಯ ಮಂಡಳಿ ಅಂತೇಳಿ ಬರುತ್ತೆ. ಇಲ್ಲಿ ಒಬ್ಬರು ಜೇಡಿ ಸಾಹೇಬರು ಇರ್ತಾರೆ, ಇನ್ನಿಬ್ರು ಸದಸ್ಯರು ಇರ್ತಾರೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಕಾನೂನಿನ ಸಂಘರ್ಷದಲ್ಲಿರುವ ಮಕ್ಕಳು ಈ ಒಂದು ಪೀಠದ ಮುಂದೆ ಹೋಗ್ತಾವೆ ಸರ್, ಮಕ್ಕಳ ನ್ಯಾಯ ಮಂಡಳಿ ಮುಂದೆ ಹೋಗ್ತಾರೆ. ಅಂದ್ರೆ ಕೆಲವೊಂದು ಮಕ್ಕಳು ಏನಾಗಿರ್ತದೆ, ಅಪ್ರಾಪ್ತರಿರ್ತಾರೆ, 18 ವರ್ಷದ ಒಳಗಿರ್ತಾರೆ, ಏನೋ ಗೊತ್ತಿಲ್ಲಾರ್ದು ಅಥವಾ ಇನ್ಯಾರೋ ಪ್ರೇರಣೆಯಿಂದ ಯಾವುದೋ ಒಂದು ಅಪರಾಧ ಕೃತ್ಯವನ್ನು ಮಾಡ್ತಾರೆ, ಅಥವಾ ಇನ್ಯಾವುದು ಬಸ್ ಸ್ಟ್ಯಾಂಡ್ಗಳಲ್ಲಿ ಚೋರಿ ಮಾಡೋದಾಗಿರ್ಬೋದು, ಅಥವಾ ಕೊಲೆ ಮಾಡೋದಾಗಿರ್ಬೋದು, ಪೋಕ್ಸೋ ಕೇಸ್ಗಳಲ್ಲಿ ಅಥವಾ ಇನ್ನೇನೋ ಕ್ರೈಮ್ಗಳಲ್ಲಿ ಭಾಗವಹಿಸ್ತಕ್ಕಂಥ ಮಕ್ಕಳು ಇರ್ತಾರೆ, ಇವರು ನಾವು ದಂಡಿಸ್ಲಿಕ್ಕೆ ಬರೋದಿಲ್ಲ, ಅಥವಾ ಇನ್ಯಾವುದೋ ಬೇರೆ ದೊಡ್ಡವ್ರಿಗೆ ಕೊಡುವಂಥ ಶಿಕ್ಷೆ ಕೊಡ್ಲಿಕ್ಕೆ ಬರೋದಿಲ್ಲ, ಅಥವಾ ಇನ್ಯಾವುದೋ ನಾವು ಜೈಲಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಮಕ್ಕಳಿಗೆ, ಇವರಿಗೆ ಒಂದು ವೀಕ್ಷಣಾಲಯ ಅಂತೇಳಿ ಬರುತ್ತೆ ಸರ್. ಇವರ ಮನಸ್ಸು ಪರಿವರ್ತನೆಯನ್ನು ಮಾಡಿ ಸಮಾಜದಲ್ಲಿ ಅವರು ಪ್ರಬುದ್ಧ ನಾಗರಿಕರಾಗಿ ಬೆಳೆಯಲಿಕ್ಕೆ ಇವತ್ತು ಬಾಲ ನ್ಯಾಯ ಮಂಡಳಿ ಕೆಲಸ ಮಾಡ್ತದೆ. ಇದರದ ಒಂದೆಲ್ಲ ಮೇಲ್ವಿಚಾರಣೆಯನ್ನು ನಮ್ಮ ಮಕ್ಕಳ ರಕ್ಷಣಾ ಘಟಕನು ಸಹ ಮಾಡ್ತದೆ. ನಂತರದಲ್ಲಿ ಬರುವಂಥದ್ದು ಮಕ್ಕಳ ಸಹಾಯವಾಣಿ ಸರ್. ಮಕ್ಕಳ ಸಹಾಯವಾಣಿ ಇವತ್ತು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೆ, ಹಾಗೆ ನಮ್ಮ ಜಿಲ್ಲೆಯಲ್ಲೂ ಸಹ ಮಕ್ಕಳ ಸಹಾಯವಾಣಿ ಕೆಲಸ ಮಾಡ್ತಾ ಇದೆ. ಯಾವುದೇ ಮಗುಗೆ ಒಂದು ಮಗುಗೆ ಏನಾದರೂ ರಕ್ಷಣೆ ಪೋಷಣೆ ಅವತ್ತೆ ಇತ್ತಂದ್ರೆ 1098 ಇದು ನ್ಯಾಷನಲ್ ಲೆವೆಲ್ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪ್ರಾಯೋಜಿತ ಒಂದು ಯೋಜನೆ ಆಗಿರೋದ್ರಿಂದ 1098 ಕಾಲ್ ಮಾಡಿದ್ರೆ ಅದು ನೇರವಾಗಿ ಬೆಂಗಳೂರು ಕಂಟ್ರೋಲ್ ರೂಮಿಗೆ ಹೋಗುತ್ತೆ. ಬೆಂಗಳೂರು ಕಂಟ್ರೋಲ್ ರೂಮಿಗೆ ಹೋದ ಮೇಲೆ ತತ್ಕ್ಷಣದಲ್ಲಿ ಅದು ನಮಗೆ ಯಾವ ಜಿಲ್ಲೆದಂತ ನೋಡಿಕೊಂಡು ನಮಗೆ ಕಾಲ್ ಬರುತ್ತೆ ಸರ್. ಅದು ಕಾಲ್ ಬಂದು ನಾವು 30 ನಿಮಿಷದೊಳಗೆ ಆ ಮಗುನ ರೀಚ್ ಆಗಬೇಕು. ಕೆಲವೊಂದು ಸಿಟಿ ಲೆವೆಲ್ದಲ್ಲಿ ನಮ್ಮಲ್ಲೇ ಸ್ಟಾಫ್ ಇದ್ದಾರೆ, ನಮ್ಮಲ್ಲಿ ಅವ್ರನ್ನೆಲ್ಲ ಕಳಿಸಿಕೊಡ್ತೀವಿ. ಹೋಗ್ತೀವಿ. ಮತ್ತು ಬೇರೆ ಬೇರೆ ತಾಲೂಕುಗಳಲ್ಲಿದ್ದಾಗ ಸಂಬಂಧಪಟ್ಟ ತಾಲೂಕು ಇದರಲ್ಲಿ ಮಕ್ಕಳಿಗಾಗಿನೇ ಕೆಲಸ ಮಾಡ್ತಕ್ಕಂಥ ನಮ್ಮ ಅಲೈನ್ ಡಿಪಾರ್ಟ್ಮೆಂಟ್ ಇದೆ. ಇವತ್ತು ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆ ಇದೆ, ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಇದೆ, ಶಿಕ್ಷಣ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಕಂದಾಯ ಇಲಾಖೆ ಇದೆ. ಆ ಎಲ್ಲ ಇಲಾಖೆಗಳಿಗೆ ಮಾಹಿತಿ ಕೊಟ್ಟು ಒಂದು ತಂಡವನ್ನು ಮಾಡಿ ಆ ಇಮ್ಮಿಡಿಯೇಟ್ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಅಲ್ಲಿ ಅದು ಅವರು ಧಾವಿಸ್ತಾರೆ, ಇಡೀ ತಂಡ ಧಾವಿಸ್ತದೆ. ಸುಮಾರು ಹೋದ ವರ್ಷದಲ್ಲಿ ಒಂದು 800 ಮೇಲ್ಪಟ್ಟು ಕಾಲ್ಸ್ಗಳು ಬಂದಿದೆ ಸರ್ ಮಕ್ಕಳ ಸಹಾಯವಾಣಿಗೆ. ಅದರಲ್ಲಿ 36 ಕಾಲ್ಸ್ಗಳು ಬಾಲಕಾರ್ಮಿಕಕ್ಕೆ ಸಂಬಂಧಪಟ್ಟದ್ದು. ಅದು ಎಲ್ಲ ಮಕ್ಕಳನ್ನು ನಾವು ರಕ್ಷಣೆ ಮಾಡಿದ್ದೀವಿ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಿ ಅದರಲ್ಲಿ ಸುಮಾರು 24 ಮಕ್ಕಳಿಗೆ ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನು ಸಹ ಕಾರ್ಮಿಕ ಇಲಾಖೆ ಸಲ್ಲಿಕೆ ಮಾಡಿದ್ದಾರೆ. ಆ ಮಕ್ಕಳನ್ನು ಆ ಒಂದು ಆ ಬಾಲಕಾರ್ಮಿಕಿಂತ ವಿಮುಕ್ತಿ ಮಾಡಿ ಮತ್ತೆ ಅವರು ಪುನಃ ಶಾಲೆಗೆ ಹೋಗುವಾಗಿ ಇಲಾಖೆ ಮಾಡಿದೆ ಸರ್. ಅದರ ಜೊತೆಗೆ ಮಕ್ಕಳ ಸಹಾಯಣೆ ಆದಮೇಲೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ದತ್ತು ಕೇಂದ್ರ ಅಂತ ಹೇಳಿದೆ ಸರ್, ಒಂದು ಸರ್ಕಾರಿ ಒಂದು ಸರ್ಕಾರಿ ಹತ್ರ ಎರಡು ಕೇಂದ್ರಗಳಿದ್ದಾವೆ. ಒಂದು ರಾಮತೀರ್ಥದಲ್ಲಿ ಸರ್ಕಾರಿ ದತ್ತು ಕೇಂದ್ರ ಕೆಲಸ ಮಾಡ್ತಾ ಇದೆ, ಆನಂತರ ಸುಭಾಷ್ ನಗರದಲ್ಲಿ ಒಂದು ಸ್ವಾಮಿ ವಿವೇಕಾನಂದ ದತ್ತು ಸೆಂಟರು. ಅಂದರೆ ಈಗ ಯಾರಿಗೆ ಮಕ್ಕಳು ಬೇಕಾಗಿದೆ ಅದು ಸಾರಾ ಮತ್ತು ಕಾರಾ ಗೈಡ್ಲೈನ್ಸ್ ಪ್ರಕಾರ ಅವರು ಅದನ್ನು ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಮತ್ತು ಯಾವುದೇ ಮಕ್ಕಳು ಇಲ್ಲಿ ಮೇನ್ ಅಂತಂದರೆ ಮಕ್ಕಳು ಈ ಕೆಲವೊಂದು ಏನಾಗಿರ್ತದೆ ಇಲ್ಲೀಗಲ್ ಆಗಿ ಇದಾಗಿಬಿಟ್ಟಿರ್ತದೆ, ಅವರು ಇವರು ಪ್ರೀತಿ ಮಾಡಿ ಇದಾಗಿರ್ತದೆ, ಗರ್ಭಿಣಿ ಆಗಿಬಿಡ್ತಾಳೆ ಹುಡುಗಿ. ಗರ್ಭಿಣಿ ಆದಮೇಲೆ ಮಗುವನ್ನು ಅಲ್ಲಿ ಇಲ್ಲಿ ಬೀಸಾಕಲಾರ್ದೇ ಕೆಲವೊಂದು ಪ್ರಕರಣಗಳಿಗೆ ನಮಗೆ ಬಂದಿದ್ದು ಮಗುವನ್ನು ಎಲ್ಲೋ ಒಂದು ಕಡೆ ಬೀಸಾಕಿದ್ದಾರೆ, ಆ ಮಗುವನ್ನು ಹೋಗ್ಬಿಡ್ದು ಮಗು ಡೆತ್ ಆದಂಥ ಪ್ರಕರಣಗಳು ಸಹ ಕಂಡು ಬಂದಿದ್ದಾವೆ. ಅದಕ್ಕಾಗಿ ನಮ್ಮಲ್ಲಿ ಬಹಳ ಪ್ರಮುಖವಾದಂತೂ ಈ ಒಂದು ದತ್ತು ಕೇಂದ್ರ ಅಂತೇಳಿ ಸರ್ಕಾರದಿಂದ ಪ್ರಾರಂಭವಾಗಿದ್ದು ಅಲ್ಲಿ ಮಕ್ಕಳು ತಮಗೆ ಬೇಡಾದರೆ ಮಕ್ಕಳನ್ನು ಅಲ್ಲಿ ತಾವು ಕೊಟ್ಟು ಹೋಗುವಂಥದ್ದು ಇದೆ ಸರ್. ಯಾವುದೇ ಅಂದರೆ ಒಂದು ಬದುಕು ಹಕ್ಕು ಇವತ್ತು ಸಿಕ್ಕುವಂಥದ್ದು ಮಕ್ಕಳಿಗೆ. ಮಕ್ಕಳನ್ನು ನಾವು ಎಲ್ಲಿ ಬಿಸಾಕಲಾರ್ದೇ ಅಡಾಪ್ಷನ್ ಸೆಂದಕ್ಕೆ ಅದನ್ನು ಮಗುವನ್ನು ಸೆರೆಂಡರ್ ಮಾಡಿದರೆ ಸರ್ಕಾರ ಅದರದ್ದೆಲ್ಲ ನಿರ್ವಹಣೆಯನ್ನು ಮಾಡಿಕೊಂಡು ಯಾರಿಗೆ ಮಕ್ಕಳಿಲ್ಲ ಅದು ಕಾನೂನಾತ್ಮಕವಾಗಿ ದತ್ತು ಕೊಡತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಮಾಡ್ತಿದೆ. ಅದಕ್ಕಾಗಿಯೇ ಇವತ್ತು ನಮ್ಮ ಬೆಳಗಾವಿಯಲ್ಲಿ ಎರಡು ಅಡಾಪ್ಷನ್ ಸೆಂಟರ್ಗಳು ಕೆಲಸ ಮಾಡ್ತಾ ಇದ್ದಾವೆ ಸರ್. ಅದರ ಜೊತೆಗೆ ಬಾಲಕರ ಬಾಲ ಮಂದಿರಗಳು ಮತ್ತು ಬಾಲಕಿಯರ ಬಾಲ ಮಂದಿರಗಳಿದ್ದಾವೆ. ಏನು ಯಾರು ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಅಂತೇಳಿ ಬರ್ತಾರೆ ಆ ಮಕ್ಕಳನ್ನು ನಾವು ಮಕ್ಕಳ ಕಲ್ಯಾಣ ಸಮಿತಿಗೆ ಹಾಜರುಪಡಿಸಿ ಈ ಬಾಲಕರ ಮತ್ತು ಬಾಲಕಿಯರ ಮಂದಿರಗಳಲ್ಲಿ ಇಟ್ಟು ಅವರಿಗೆ ಶಿಕ್ಷಣ ಕೊಡುವಂಥದ್ದು ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಾಡ್ತಾ ಇದೆ ಸರ್. ಆಮೇಲೆ ವೀಕ್ಷಣಾಲಯ ಅಂತೇಳಿ ವೀಕ್ಷಣಾಲಯದಲ್ಲಿ ಇವತ್ತು ಕಾನೂನಿನ ಸಂಘರ್ಷಕ್ಕೊಳಪಟ್ಟಂಥ ಮಕ್ಕಳಿಗೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರು ಸಮಾಜದ ಒಂದು ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಇವತ್ತು ವೀಕ್ಷಣಾಲಯ ಕೆಲಸ ಮಾಡ್ತದೆ. ವೀಕ್ಷಣಾಲಯದ ಎಲ್ಲ ಜವಾಬ್ದಾರಿಯನ್ನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮಾಡ್ತಾ ಇದ್ದಾರೆ ಸರ್. ಆ ರೀತಿ ಅನುಪಾಲನಾ ಗ್ರಹಗಳಿದ್ದಾವೆ ಅಂದರೆ ನಮ್ಮಲ್ಲಿ 18 ವರ್ಷದ ಮಟ್ಟ ಇರ್ತಾರೆ ಮಕ್ಕಳು, 18 ವರ್ಷ ಆದಮೇಲೆ ಇನ್ನೂ ಅವರು ಜೀವನದಲ್ಲಿ ಇನ್ನೂ ಸ್ಟ್ಯಾಂಡ್ ಆಗಿ ನಿಲ್ಲಕ್ಕೆ ಆಗೋದಿಲ್ಲ, ಇನ್ನೂ ಅವ್ರಿಗೆ ಹೆಲ್ಪ್ ಬೇಕು ಅಂತೇಳಿ ಅಂದಾಗ ನಮ್ಮಲ್ಲಿ ಮಹಿಳೆ ಮತ್ತು ಪುರುಷರ ಎರಡು ಅನುಪಾಲನಾ ಗ್ರಹಗಳಿದ್ದಾವೆ. ಅವರು 21 ವರ್ಷದ ಮಟ್ಟ ಅಲ್ಲಿ ಇದ್ದು ಅವರಿಗೆ ಎಲ್ಲ ಒಂದು ಸ್ವಯಂ ಸಮಾಜದಲ್ಲಿ ಗಟ್ಟಿಯಾಗಿ ಒಂದು ಉದ್ಯೋಗ ಮಾಡಲಿಕ್ಕೆ ಒಂದು ಅವರು ಒಂದು ಕೌಶಲ್ಯವನ್ನು ಬೆಳೀಲಿಕ್ಕೆ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಎಲ್ಲ ಪ್ರೋತ್ಸಾಹ ಮಾಡ್ತದೆ. 21 ವರ್ಷದವರೆಗೆ ಅನುಪಾಲನಾ ಗ್ರಹದಲ್ಲಿ ಇದ್ದು ಅವರು ಸ್ವಂತ ಕಾಲ ಮೇಲೆ ನಿಂತುಕೊಂಡು ಅವರು ಜೀವನವನ್ನು ಮಾಡಬಹುದು ಕೆಲವೊಂದು ತಂದೆ ತಾಯಿ ಇಲ್ಲಂಥ ಮಕ್ಕಳಿಗೆ, ಅದಕ್ಕೆ ಅನುಪಾಲನಾ ಗ್ರಹಗಳು ಎಲ್ಲ ಸಹಾಯವನ್ನು ಮಾಡ್ತದೆ ಸರ್. ಅದರ ಜೊತೆಗೆ ನಮ್ಮಲ್ಲಿ ತೆರೆದ ತಂಗದಾನಗಳಿದ್ದಾವೆ. ಇವತ್ತು ರಕ್ಷಣೆ ಪೋಷಣೆಗೆ ಬಂದಂಥ ಮಕ್ಕಳನ್ನು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಆ ತೆರೆದ ತಂಗದಾನಕ್ಕೆ ಆ ಮಕ್ಕಳನ್ನು ಕಳಿಸಿ ಅವರಿಗೆ ಅಲ್ಲೇ ಕೌನ್ಸಿಲಿಂಗ್ ಮಾಡುವಂಥದ್ದು ಮತ್ತು ಅವರಿಗೆ ಶಾಲೆ ಬಿಟ್ಟಿದ್ರೆ ಪುನಃ ಶಾಲೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತದೆ ಸರ್.
1: ಇಷ್ಟೆಲ್ಲ ಕೇಂದ್ರಗಳ ಬಗ್ಗೆ ವಿವರವಾಗಿ ತಿಳಿಸಿದ್ರಿ. ಇವತ್ತಿನ ಈ

0: ಪ್ರೆಷರ್ಸ್ ಆಗೋದಿಲ್ಲ ಅವನಿಗೆ. ರೆಸ್ಲಿಂಗ್ ಆದ್ಮೇಲೆ ಅವನು ಹೆಲ್ದಿ ಇಂಡಿವಿಜುವಲ್ ಇದ್ದವನಿಗೆ ಪಾದಲ್ಲಿ ಕಾಲಿನಿಂದ ಮಾಡಬೇಕು. ಒಬ್ಬ ಮನುಷ್ಯ ಅವನ ಮೇಲೆ ನಿಂತು ಮಾಡುವ ದಟ್ ಮಚ್, ಬಿಕಾಸ್ ಈಗೆಲ್ಲ ಜಿಮ್ ಎಲ್ಲ ಹೋಗಿ
1: ಕರೆ ಒಂದು ಬರ್ತಾ ಇದೆ. ಹಲೋ ನಮಸ್ಕಾರ.
2: ಹಲೋ ನಮಸ್ಕಾರ ರೀ.
1: ನಮಸ್ಕಾರ, ತಮ್ಮ ಹೆಸರು?
2: ನಮ್ಮ ಹೆಸರು ಪ್ರಕಾಶ್ ರೀ.
1: ಪ್ರಕಾಶ್ ಅವರೇ, ವೈದ್ಯರೊಂದಿಗೆ ಮಾತನಾಡಿ, ಪ್ರಶ್ನೆಯನ್ನ ಕೇಳಿ.
0: ಹೇಳಿ ಸರ್.
2: ಹಲೋ ನಮಸ್ಕಾರ.
0: ನಮಸ್ತೆ ಸರ್, ನಮಸ್ತೆ
2: ಸರ್. ಈಗ ಡಯಾಬಿಟಿಸ್ ಮತ್ತ ಹರ್ನಿಯ ಇದ್ದವರು ಪಂಚಕರ್ಮ ಮಾಡಬಹುದ್ರಿ?
0: ಮಾಡಬಹುದಲ್ಲ ಸರ್, ಮಾಡಬಹುದು.
2: ಮಾಡಬಹುದ್ರಿ?
0: ಮಾಡಬಹುದು ಸರ್.
2: ಏನ್ ಪ್ರಾಬ್ಲಮ್ ಆಗುದಿಲ್ಲ?
0: ಏನೂ ಆಗುದಿಲ್ಲ, ನಿಮ್ಗೆ ಯಾವ್ದು ಬೇಕಾದಷ್ಟೇ ಮಾಡ್ತೀವಿ ಸರ್. ನಡೀತದೆ ಸರ್, ಅದಕ್ಕೆ ಆಬ್ಸ್ಟ್ರಾಕ್ಟ್ ಇದೆಯಾ ನಾನ್ ಆಬ್ಸ್ಟ್ರಾಕ್ಟ್ ಇದೆಯಾ ಅದು ಒಳಗಡೆ ಹೋಗ್ತದೆ ಎಲ್ಲ ನೋಡ್ಕೊಂಡೇ ಕೊಡ್ತೀವಿ ಸರ್ ನಾವು.
1: ಕರೆ ಮಾಡಿದಕ್ಕೆ ಧನ್ಯವಾದ. ಹಾಗೂ ಸ್ನೇಹಿತರೆ, ತಾವು ಕಾಲ್ ಮಾಡಿದ್ರೆ ದಯವಿಟ್ಟು ತಮ್ಮ ಫೋನ್ ನೀವು ಮಾತನಾಡುವ ಒಂದು ಸ್ಥಳದಿಂದ ಸ್ವಲ್ಪ ದೂರ ಬನ್ನಿ, ಇಲ್ಲದಿದ್ರೆ ವಾಯ್ಸ್ ಏನಿದೆ ಅದು ಎಕೋ ಹೊಡೆಯುತ್ತೆ, ಅಥವಾ ತಮ್ಮ ರೇಡಿಯೋ ವಾಲ್ಯೂಮ್ ಅನ್ನ ಕಮ್ಮಿ ಮಾಡಿ ದಯವಿಟ್ಟು. ಸರ್, ಕಂಟಿನ್ಯೂ ಮಾಡೋಣ ಆ ಒಂದು ವಿಷಯದ ಬಗ್ಗೆ.
0: ಮಸಾಜ್ ಮೆಡಿಸಿನ್, ಸ್ಪೋರ್ಟ್ಸ್ ಮೆಡಿಸಿನ್ ಅನ್ನೋದು ಆಯುರ್ವೇದದಲ್ಲಿ ತುಂಬಾ ಎಸ್ಟಾಬ್ಲಿಷ್ ಆಗಿದೆ. ನೋಡಿ ಸರ್, ಎಲ್ಲರೂ ಈಗ ಜಿಮ್ ಎಲ್ಲ ಮಾಡಿದ್ಮೇಲೆ ಸೋನಾ ಬಾತ್ ಹಾಗಿಲ್ಲ, ಎಣ್ಣೆ ಹಚ್ಚಿ ಕಾಲಿಂದ ಉಜ್ಜಿ ಸ್ನಾನ ಮಾಡಬೇಕು. ಯಾಕೆ ಅಂದರೆ ಒಂದು ರಬ್ಬರ್ ಅನ್ನು ಎಷ್ಟು ಹೆಗ್ಗಿಸ್ಬೋದು? ಜಿಮ್ ಅಲ್ಲಿ ಏನು ಮಾಡ್ತಾರೆ, ಮಸಲ್ ಅನ್ನು ತುಂಬಾ ಹೆಗ್ಗಿಸ್ತೀವಿ.
1: ಕರೆಕ್ಟ್.
0: ತುಂಬಾ ಹೆಗ್ಗಿದ್ಮೇಲೆ ಅದಕ್ಕೆ ಎಣ್ಣೆಯನ್ನು ಹೋಗ್ಬೇಕು ಸರ್.
1: ನಿಜ,
0: ಎಣ್ಣೆ ಹೋಗಿ ಅದಕ್ಕೆ ಸ್ಟೆಬಿಲಿಟಿ ಮೇಂಟೈನ್ ಆಗ್ತದೆ. ಈಗ ಸದ್ಯದ ವಯಸ್ಸಿನಲ್ಲಿ ಏನಾಗ್ತದೆ, ಎಣ್ಣೆ ಇಲ್ಲದೆ ತುಂಬ ಮಸಲ್ ಗ್ರೋತ್ ಆಗ್ತದೆ. ಇದೇ ಸ್ಪೋರ್ಟ್ಸ್ ಪರ್ಸನ್ ಆಫ್ಟರ್ ಸಮ್ ಏಜ್ ತುಂಬ ಬಾಡಿ ಪೇನ್, ಜಾಯಿಂಟ್ ಪೇನ್ ಎಲ್ಲ ತುಂಬ. ಎಲ್ಲ ಸ್ಪೋರ್ಟ್ಸ್ ಮೆನ್ಸ್ ನೋಡಿ, ಬಾಡಿ ಬಿಲ್ಡರ್ಸ್ ಎಲ್ಲ ದೇ ಇಲ್ ದ ಫ್ಯಾಗ್ ಎಂಡ್ ಆಫ್ ದೇರ್ ಲೈಫ್, ದೇ ಹ್ಯಾವ್ ವೆರಿ ಬ್ಯಾಡ್. ಸೊ ಅದಕ್ಕೆ ನಿತ್ಯ ಯಾರು ತುಂಬ ರೆಸ್ಲರ್ಸ್ ಇದ್ದಾರೆ ಅಂದ್ರೆ ರೆಸ್ಲರ್ ನಿಯುದ್ಧ ಅನ್ನೋದು ಅಂದ್ರೆ ಕುಸ್ತಿ ಆಡೋದೇ ಹೈಯೆಸ್ಟ್ ಸ್ಪೋರ್ಟ್ಸ್ ಅಂತ ನಮ್ಮ ಶಾಸ್ತ್ರ ಹಿಂದಿನದಲ್ಲಿ ಇತ್ತು. ಹಾಗಾಗಿ ಆ ರೋಗವನ್ನು ಮಾತ್ರ, ಆ ಆಟವನ್ನು ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವರು ನಿತ್ಯ ತಮ್ಮ ಸ್ಪೋರ್ಟ್ಸ್ ಮುಗಿದ್ಮೇಲೆ ಒಂದು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದರೆ ಅವರ ಮಾಂಸಪೇಶಿಗಳು ಲಾಸ್ ಆಗುವುದು, ಮುಂದೆ ಅದರದ್ದು ಡ್ಯೂರಿಯಬಿಲಿಟಿನೂ ತುಂಬ ಇರ್ತದೆ.
1: ಉತ್ತಮ ಸರ್.
0: ಎಸ್,
1: ಇದ್ರ ಬಗ್ಗೆ ಮಾತನಾಡೋಣ. ಕರೆ ಒಂದು ಬರ್ತಾ ಇದೆ.
3: ಹಲೋ,
4: ಹಲೋ, ಗುಡ್ ಮಾರ್ನಿಂಗ್ ಮ್ಯಾಮ್.
3: ಗುಡ್ ಮಾರ್ನಿಂಗ್, ಆಪ್ನ ನಾವ್?
4: ಎಸ್ ಮ್ಯಾಮ್, ಮೇರಾ ನಾಮ್ ಡಾಕ್ಟರ್ ಪ್ರವೀಣ್ ಕುಮಾರ್ ಶರ್ಮಾ ಹೈ ಮ್ಯಾಮ್.
3: ಹಾಂ ಸರ್, ಆಪ್ಕಾ ಕ್ವೆಶ್ಚನ್ ಪೂಚೇ.
4: ಹಾಂ ಜೀ ಮ್ಯಾಮ್, ರೋಲ್ ಆಫ್ ಪಂಚಕರ್ಮ ಇನ್ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಏ ಪೂಚ್ನಾ ಮುಜೆ ವಿಶ್ವನಾಥ್ ಸರ್ ಜೀ.
0: ಹಾಂ, ಓಕೆ ಓಕೆ. ಈ ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಪಂಚಕರ್ಮ, ಈಗಿನ ಸದ್ಯದ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಆಟೋಇಮ್ಯೂನ್ ಡಿಸೀಸ್ ತುಂಬಾ ಇದೆ ಮೇಡಮ್. ಆಟೋಇಮ್ಯೂನ್ ನಮ್ಮ ಬಾಡಿ ಜೀವಕೋಶಗಳು ನಮ್ಮ ಜೀವಕೋಶಗಳನ್ನೇ ಕೊಲ್ಲುತ್ತವೆ. ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಪಂಚಕರ್ಮ ತುಂಬಾ ಚಿಕಿತ್ಸೆ ಕೊಡ್ತದೆ. ಅಲ್ಲಿ ಒಮ್ಮನ ವಿರೇಚನ ವಿಲ್ ಮೇಕ್ 100% ಗುಡ್ ಇಂಪ್ರೂವ್ಮೆಂಟ್ ಕಂಪೇರಿಟಿವ್ಲಿ ನಾವು ಬೇರೆ. ಈಗ ಈ 15 ವರ್ಷದಲ್ಲಿ ರೊಮಟಾಯ್ಡ್ ಆರ್ಥರೈಟಿಸ್ ಆಗ್ಬೋದು, SLE ಆಗ್ಬೋದು, ಮತ್ತೆ ಅಲ್ಸರೇಟಿವ್ ಕೊಲೈಟಿಸ್ ಆಗ್ಬೋದು, ಇವೆಲ್ಲ ರೋಗಗಳಿಗೆ ಇವೆಲ್ಲ ಆಟೋಮಿನ್ ಡಿಸಾರ್ಡರ್ ಅಂತಾರೆ. ಇವನ್ ಮಧುಮೇಹವನ್ನು ಒಂದು ಆಟೋಮಿನ್ ಡಿಸಾರ್ಡರ್. ಇವುಗಳನ್ನು ಹಿಡಿತದಲ್ಲಿ ಅಥವಾ ಆಟೋಮಿನಿಸಿಟಿಯನ್ನು ಕಡಿಮೆ ಮಾಡಿ ನಮ್ಮ ಬಾಡಿಗೆ ಹೇಳ್ತೀವಿ ನಾವು, ಇದು ನಮ್ಮ ಬಾಡಿಯ ಪಾರ್ಟು, ಇದನ್ನು ಕೊಲ್ಲಬೇಡ ಅಂತ ಹೇಳೋಕ್ಕೆ ಪಂಚಕರ್ಮದಲ್ಲಿ ಶೋಧನೆ ಚಿಕಿತ್ಸೆ ತುಂಬ ರೋಲ್ ಇದೆ. ಈಗ ಬರ್ನಿಂಗ್ ಪ್ರಾಬ್ಲಮ್ ಆಟೋಮಿನ್ ಡಿಸಾರ್ಡರ್ಸ್ ತುಂಬ ಜನಕ್ಕಿದೆ. ಎಲ್ಲರಿಗೂ ಜಾಯಿಂಟ್ ಪೇನ್, ಆರ್ಥರೈಟಿಸ್ ಬಂತು, ಇಲ್ಲಾಂದರೆ SLE ಆಗಿದೆ, ಅಥವಾ ಡಯಾಬಿಟಿಸ್ ಆಗ್ತದೆ, ಅಥವಾ ಸ್ಕಿನ್ ಡಿಸೀಸ್ ಆಟೋಇಮ್ಯೂನ್ ಡಿಸಾರ್ಡರ್ಸ್. ಅದಕ್ಕೆ ಪುಸ್ತಕದಲ್ಲಿ ಇಂಗ್ಲೀಷಲ್ಲಿ ಆಟೋಇಮ್ಯೂನ್ ಮೀನ್ಸ್ ಅನ್ನೋನ್ ಇಟಿಯಾಲಜಿ, ಅದಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಆಯುರ್ವೇದದಲ್ಲಿ ಏನಿದೆ, ವಿರುದ್ಧ ಆಹಾರ ಪ್ರಾಕ್ಟೀಸು, ಸಮ್ ರಾಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಆಟೋಇಮ್ಯೂನ್ ಡಿಸಾರ್ಡರ್ ಬರ್ತದೆ. ಅದನ್ನು ಸರಿಪಡಿಸಿ ಶೋಧನೆ ಮಾಡಿ ಬಾಡಿಗೆ ರಸಾಯನ ಚಿಕಿತ್ಸೆ ಕೊಟ್ಟರೆ ಆಟೋಇಮ್ಯೂನಿಸಿಟಿ ಮರೀತದೆ ಬಾಡಿ, ಫಾರ್ಗೆಟ್. ಸೋ ಮೆನಿ ಪೇಷಂಟನ್ನು ನಾವು ಟ್ರೀಟ್ ಮಾಡಿದ್ದೀವಿ, ಕಂಪ್ಲೀಟ್ ಸ್ಕಿನ್ ಡಿಸೀಸ್ ಹೋಗಿದೆ ಎಷ್ಟೋ ಜನಕ್ಕೆ, ಡಯಾಬಿಟೀಸ್ ರಿವರ್ಸ್ ಆಗಿದೆ, ಅಥವಾ ಜಾಯಿಂಟ್ ಪೇನ್ ನೆಗೆಟಿವ್ ಬಂದಿದ್ದಾವೆ ಬ್ಲಡ್ ರಿಪೋರ್ಟ್ಸಲ್ಲಿ. ಈಗ 2-3 ಸ್ಟಡಿ ಮಾಡ್ತಾ ಇದ್ದೀವಿ ನಾವು ಆಟೋಇಮ್ಯೂನಲ್ಲಿ. ಅದನ್ನು ಕಂಟ್ರೋಲ್ ಹೇಗೆ ಮಾಡೋಕೆ ಅಂದರೆ ಎಲ್ಲ ಮಾಡರ್ನ್ ಪ್ಯಾರಾಮೀಟರ್ ಸೈಂಟಿಫಿಕ್ ವೇ ಆಗಿಯೇ ಚಿಕಿತ್ಸೆ ಕೊಟ್ಟು ಪಬ್ಲಿಕೇಶನು ಮಾಡಿದ್ದೀವಿ.
3: ಥ್ಯಾಂಕ್ ಯು ಸೋ ಮಚ್ ಕಾಲ್ ಕರ್ನಿಕೆ ಡಾಕ್ಟರ್ ಪ್ರವೀಣ್. आणि अशेच जर तुमच्या मनामध्ये काही शंका असतील, तुम्हाला काही प्रश्न विचारायचे असतील, तर कॉल करा. नंबर आहे 9019904904.
1: ಸರ್, ಮಸಾಜ್ ಬಗ್ಗೆ ತಾವು ಮಾತನಾಡ್ತಿದ್ರಿ, ಪೈಲ್ವಾನ್ ಅಥವಾ ಗರಡಿಮನೆ ಪೈಲ್ವಾನ್ ರೆಸ್ಲರ್ಸ್ ಅವರಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಅಂತ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಈಗ ವಿರೇಚನದ ಬಗ್ಗೆ ನಾವು ಮಾತನಾಡಿದ್ವಿ, ಅದು ಯಾವ ಕಾಯಿಲೆಯಲ್ಲಿ ಲಾಭ ಅಂತ. ವಮನದ ಬಗ್ಗೆ ಮಾತನಾಡೋಣ, ಅದು ಯಾವ ಕಾಯಿಲೆಯಲ್ಲಿ?
0: ವಮನದಲ್ಲಿ ಕಫಜ ರೋಗಗಳು, ವಮನ ಪ್ರಮೇಹ ಅಂದರೆ ನಮಗೆ ಡಯಾಬಿಟಿಸ್, ಅಥವಾ ಚರ್ಮದಲ್ಲಿ ತುಂಬ ಇಚ್ಚಿಂಗ್ ಕಡಿತ ಇರೋರಿಗೆ ವಮನ ಕೊಡ್ತೀವಿ, ಉರಿ ಇದ್ದವನಿಗೆ ವಿರೇಚನೆ ಕೊಡ್ತೀವಿ. ಇದೇ ಡಿಫ್ರೆನ್ಸ್, ಬೇಸಿಕ್ ಸ್ಮಾಲ್ ಡಿಫ್ರೆನ್ಸ್ ಹೇಳ್ತಾರೆ. ಅದನ್ನು ತುಂಬ ಲಕ್ಷಣಗಳಿದ್ದಾವೆ ನೋಡ್ತೀವಿ ನಾವು. ಆಮೇಲೆ ಬಂಜೆತನದಲ್ಲಿ

0: ಒಮ್ಮನ ಕೊಡ್ತೀವಿ. ಯಾರಿಗೆ ಆ್ಯನ್ಯುವಲೇಟ್ರಿ ಸೈಕಲ್ಸ್ ಡೇಟ್ ಬರ್ತದೆ ಮತ್ತು ಎಗ್ ರಿಲೀಸ್ ಆಗ್ತಿರೋದಿಲ್ಲ ಅಂಥವ್ರಿಗೂ ಒಂದು ಒಮ್ಮನ ಒಳ್ಳೆ ಕೊಡ್ತೀವಿ. ಆಮೇಲೆ ಮಕ್ಕಳಾಗದೇ ಇರೋರಿಗೆ ಬಿ ಸಿ ಒಡಿಯಲ್ಲಿ ಒಮ್ಮನ ಇದೆ. ಎಂಡೋಮೆಟ್ರಿಯಲ್ ಥಿಕ್ನೆಸ್ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂತ ಎಲ್ಲ ಏನಾಗಿದೆ ಅಂದರೆ ಇನ್ಫರ್ಟಿಲಿಟಿ ಸೆಂಟರ್ಸಿಂದ ಹೇಳ್ತಾರೆ ನೀವು ತೂಕ ಕಡಿಮೆ ಮಾಡ್ಕೊಂಡು ಬನ್ನಿ ಆಮೇಲೆ ಮಗು ಮಾಡುವ, ತೂಕ ಕಡಿಮೆ ಹೇಗಾಗೋದು? ಅವ್ರು ಬರ್ತಾರೆ ಆಯುರ್ವೇದ ಹತ್ರ, ತುಂಬ ಜನ ಬರ್ತಾರೆ ನಾನು ನೋಡಿದ್ರಲ್ಲಿ. ಓಕೆ ಫೈನ್, ಮಾಡುವ, ಅವ್ರ ತೂಕ ಕಡಿಮೆ ಮಾಡೋಕ್ಕೂ ಒಮ್ಮನ ಮಾಡ್ತೀವಿ. ಆಮೇಲೆ ಅದ್ಬಿಟ್ಟು ಶ್ವಾಸದ ರೋಗದಲ್ಲಿ, ರೆಸ್ಪಿರೇಟರಿ ಲೈನಿಂಗ್ ಡಿಸಾರ್ಡರ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರ್ತದೆ. ಅಲರ್ಜಿಕ್ ರೈನೈಟಿಸಲ್ಲಿ ಒಮ್ಮನ ಒಳ್ಳೇದು ಆಗ್ತದೆ. ತುಂಬ ಶೀತ ರಿಪೀಟೆಡ್ಲಿ ಕೋಲ್ಡ್ ಆ್ಯಂಡ್ ಕಾಫ್ ಕ್ಯಾಚ್ ಆಗ್ತದೆ, ಒಂದು ಒಮ್ಮನ ತೊಗೊಂಡು ಆಮೇಲೆ ರಸಾಯನ ತಿಂದರೆ ವಾಪಸ್ ಬರೋದಿಲ್ಲ. ಆಮೇಲೆ ಶ್ವಾಸದಲ್ಲಿ ತುಂಬ ದಿನ ಪಂಪ್ ಯೂಸ್ ಮಾಡ್ತಾಯಿದ್ರೆ, ಪಂಪ್ ಯೂಸ್ ಮಾಡಿ ಅವ್ರಿಗೆ ಆರಾಮಾಗ್ತಾಯಿಲ್ಲ ಅಂದರೂ ಅವತರಲ್ಲಿ ನಾವು ಒಂದು ಒಮ್ಮನ ಕೊಡ್ತೀವಿ. ಒಮ್ಮನ ಕೊಟ್ಟು ಒಂದು 2-3 ಮಂತ್ಸ್ ಮೆಡಿಸಿನ್ ಕೊಟ್ಟು ಆಮೇಲೆ ವಿರೇಚನೆ ಕೊಟ್ಟರೆ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಬರ್ತದೆ.
1: ಡಾಕ್ಟರ್ ಸರ್, ಕರೆ ಒಂದು ಬರ್ತಾ ಇದೆ.
0: ಆಗಲಿ ಸರ್, ಬನ್ನಿ.
1: ಹಲೋ, ನಮಸ್ಕಾರ.
2: ಹಲೋ, ನಮಸ್ಕಾರ ಸರ್, ಮೈ ಡಾಕ್ಟರ್ ಹರ್ಷಿತಾ ಬೋಲ್ರು. ಸರ್, ಮುಂದೆ ವಿಶ್ವನಾಥ್ ಸರ್ ಕ್ವಶನ್ ಪೂಚನಾ ಹೈ ಕಿ ಜೋ ಜೈಸೆ ಹಮಾರಕ ಕಿಸಿ ಪೇಷೆಂಟ್ ಕೆ ಅಂದರ ಯೂರಿಕ್ ಆಸಿಡ್ ಕಾ ಲೆವೆಲ್ ಬಹುತ್ ಬಡಾ ಹೋತಾ ಹೈ, ತೋ ಉಸ್ಮೇ ಪಂಚಕರ್ಮಾ ಕೈಸೆ ಕಾಮ್ ಕರೇಗಾ, ಮುಜೆ ಇಸ್ಕಾ ಕ್ವಶನ್ ಪೂಚನಾ ಹೈ ಸರ್.
0: ಓಕೆ ಓಕೆ. ಈ ಯೂರಿಕ್ ಆಸಿಡ್ ಅನ್ನೋದು ಸಂತರ್ಪಣ ಅಂತ ವ್ಯಾಧಿ ಅಂತೀವಿ. ಅಂದ್ರೆ ಈಗ ನಮ್ಮ ಆಯುರ್ವೇದದಲ್ಲಿ ಎರಡು ರೀತಿ ರೋಗಗಳು ಮೇಡಮ್. ಒಂದು ತುಂಬಾ ಸಂತರ್ಪಣ, ತುಂಬಾ ತಿಂತಾರೆ ಜನ, ಎವ್ರಿಥಿಂಗ್ ದೇ ವಾಂಟ್ ಗುಡ್, ಇದರಲ್ಲಿ ಯಾವ ಕ್ವಾಲಿಟಿ ಇದೆ ಅದನ್ನೇ ಚೆನ್ನಾಗಿರೋ ತಿನ್ನಬೇಕು. ಹಾಗೆ ಸಂತರ್ಪಣದಿಂದ ಬರುವಂತ ವ್ಯಾಧಿ ಇದು. ಒಂದು ಪಿತ್ತ, ಒಂದು ಪಿತ್ತ ಪ್ರಧಾನ ವ್ಯಾಧಿ, ವಾತ ವ್ಯಾಧಿ ಇದು. ಪಿತ್ತದ ಲಕ್ಷಣಗಳು 3 ಇರ್ತವೆ. ಅಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೀವಿ ನಾವು, ಒಂದು ಶೋಧನ ಬಸ್ತಿ ಅಂತ ಕೊಟ್ಟು ಆಮೇಲೆ ವಾಪಸ್ ಎಪಿಸೋಡ್ ಮತ್ತೆ ಬರಬಾರ್ದಂತ ಅವರಿಗೆ ಸ್ನೇಹಪಾನ ಮಾಡಿ ವಿರೇಚನ ಕೊಡ್ತೀವಿ. ಆವಾಗ ಕಂಪ್ಲೀಟ್ ಈ ರೋಗ ಹೋಗ್ತದೆ. ಇವ್ರಿಗೆ ಗೌಟಿ ಆರ್ಥರೈಟಿಸ್ ಅಂತ ಇರಕ್ಕೆ, ಗೌಟಿ ಆರ್ಥರೈಟಿಸ್ ಇದು. ಇದು ಎಕ್ಸೆಸಿವ್ ಈಟಿಂಗ್ ಮಾಡೋದ್ರಿಂದ ನಮ್ಮ ಪ್ರೋಟೀನ್ ಮೆಟಬಾಲಿಸಮ್ ಇಂಪೇರ್ಮೆಂಟ್ ಆಗಿರುತ್ತೆ. ಆ ಪ್ರೋಟೀನ್ ಅನ್ನು ಕರೆಕ್ಟ್ ಮೆಟಬಾಲಿಸಮ್ ಕರೆಕ್ಟ್ ಮಾಡೋದಕ್ಕೆ ಆಯುರ್ವೇದದಲ್ಲಿ ಒಂದು 100% ಹೇಳ್ಬೋದು. ಈ ರೋಗದಲ್ಲಿ ಒಂದು ಒಳ್ಳೆ 100% ರಿಸಲ್ಟ್ ಬರೋ ರೋಗಿಗಳನ್ನ ನಾವು ನೋಡಿದ್ದೀವಿ. ಈ ಯೂರಿಕ್ ಆಸಿಡ್ ಅಂದ್ರೆ ತಿನ್ನೋದು, ಒಬ್ಬೊಬ್ಬರಿಗೆ ಅಪತರ್ಪಣ ಅಂತ, ಅವರು ತಿನ್ನದೇ ಇರೋದ್ರಿಂದ ಕೆಲವೊಂದು ರೋಗ ಬರ್ತಿರ್ತದೆ. ಸ್ಲಿಮ್ ಒಬೆಸಿಟಿ ಆ್ಯಂಡ್ ಒಬೆಸಿಟಿ ಪೀಪಲ್, ಸ್ಲಿಮ್ ಇರ್ತಾರೆ, ಒಬೆಸ್ ಲಕ್ಷಣ ಕಾಣ್ತಿರ್ತವೆ ಅವರಿಗೆ. ಸಂತರ್ಪಣ ವ್ಯಾಧಿಗಳು ಮತ್ತು ಅಪತರ್ಪಣ, ಇದು ಒಂದು ಸಂತರ್ಪಣ ವ್ಯಾಧಿ. ಅಪತರ್ಪಣ ಚಿಕಿತ್ಸೆನೇ ಕೊಡ್ತೀವಿ, ಇದರಲ್ಲಿ ಬಸ್ತಿ ಮತ್ತು ವಿರೇಚನವನ್ನು ಅಡಾಪ್ಟ್ ಮಾಡೋದ್ರಿಂದ ತುಂಬ ಜನರಿಗೆ ತುಂಬ ಹೆಲ್ಪ್ ಆಗ್ತದೆ, ಮತ್ತು ಓರಲ್ ಮೆಡಿಸಿನ್ನು ಹೆಲ್ಪ್ ಆಗ್ತದೆ. ಬಟ್ ಫುಲ್ ಪಾಯಿಂಟ್ ಆ್ಯಂಡ್ ಗೇಮ್ ಚೇಂಜಿಂಗ್ ಟ್ರೀಟ್ಮೆಂಟ್ ಆಗಬೇಕಂದ್ರೆ ಒಮ್ಮನ ಬಸ್ತಿ ಮತ್ತು ವಿರೇಚನ ಆದರೆ ಪೇಷಂಟ್ ವಿಲ್ ರಿಲೀವ್ ವೆರಿ ಕಂಪ್ಲೀಟ್ಲಿ. ಎಸ್,
3: कॉल करने के लिए धन्यवाद. और आणि असेच जर प्रश्न असतील, आणखीन काही शंका असतील तर कॉल करा. नंबर आहे 9019904904. युरिक ॲसिडबद्दल त्यांनी विचारलं आपल्याला आणि त्याच्यावरती ट्रीटमेंटही खूप चांगला आहे, 100% रिझल्ट आपल्याकडे आहे असं म्हटलं तर, ते युरिक ॲसिड आपल्या बॉडीमध्ये वाढण्याचं प्रमाण किंवा ते वाढतं हे रिपीटेडली होऊ शकतं का?
0: से दो कॉजेस आहे मॅडम. वन हे एक ॲनिमल प्रोडक्ट्स और एक एक्सेसिव ईटिंग. कैलोरीज हमको 400 ग्राम चाहिए, हम 800 ग्राम खा रहे हैं. अभी क्या हो गया, लोगों को पता नहीं कि कितना है, कितने खाए तो कितना हमको बॉडी यूज कर रहा है, बॉडी यूज नहीं कर रहा.
3: करेक्ट.
0: एग्जांपल मैं बोलता हूँ कि 100 ग्राम आप सफेद रवा का उपीट खाए तो 10 रोटी जैसा कैलोरीज होता है. इफ यू मेक इट होम यू विल ईट 300 ग्राम्स मिनिमम, सो 30 रोटीज.
3: बाप रे.
0: हाँ, वो उन लोगों को पता होना चाहिए हमको कितना कैलोरीज चाहिए, उतना देखते ही नहीं हम. और एक ही कार्बोहाइड्रेट हो गया, वो उसके साथ प्रोटीन चाहिए, उसके साथ फैट्स चाहिए एंड सम बैड ऑयल. ये आके मेटाबॉलिज्म को ये डिपॉजिट कर, हम अगर 10 यूज हो गया तो 91-95 रुपीज यूज नहीं हो तो हम पॉकेट में रहते, इट विल कीप इन द जॉइंट्स. ये स्टोरेज होता है, पहला फैट बनेगा, थोड़ा कोलेस्ट्रॉल बढ़ेगा, उसके उधर भी जगह बंद हो गए तो ಜಾಯಿಂಟ್ ಮೇ ಬನೆಗಾ. ಯೇ ಇಂಪೇರ್ಮೆಂಟ್ ಕಂಪಾರ್ಟ್ಮೆಂಟ್ ಡಿಪೆಂಡೆಂಟ್ ಡಿಪಾಸಿಟ್ಸ್ ಡಿಸಾರ್ಡರ್ಸ್. ಆರ್ಟರಿ ವೇನ್ಸ್ ಮೇ ಡಿಪಾಸಿಟ್ ಹೋರೇ ತೋ ಹಾರ್ಟ್ ಪ್ರಾಬ್ಲಮ್ ಆಯ್ಗಾ. ಮಸಲ್ ಮೇ ಡಿಪಾಸಿಟ್ ಹೋ ತೋ ಆಪ್ಕೋ ಆಬ್ಸಿಸ್ ಹೋಂಗೇ. ಸ್ಕಿನ್ ಮೇ ಡಿಪಾಸಿಟ್ ಹೋರೇ ತೋ ಸ್ಕಿನ್ ಡಿಸೀಸ್ ಆಯ್ಗಾ. ಜಾಯಿಂಟ್ ಮೇ ಡಿಪಾಸಿಟ್ ಹೋರೇ ತೋ ಅರ್ಥರೈಟಿಸ್ ಆಯ್ಗಾ. ಯೇ ಈಟಿಂಗ್ ಪ್ರಾಬ್ಲಮ್. ಎವ್ರಿಬಡಿ ಈಸ್ ನಾಟ್ ಬಿಲೀವಿಂಗ್ ದಟ್ ಆಯುರ್ವೇದ ಏಕ್ ಶಾಸ್ತ್ರ ಪಥ್ಯಾಪತ್ ಬತಾಯ್. ಸಬ್ ಲೋಕ ಪಹಲೆ ಲೋಕ ಬೋಲ್ತೇ ಕಿ ಓ ಮತ್ ಕಾ ಏ ಖಾವ್ ಸಬ್ ಖಾವ್ ಕುಚ್ ನೀ ನೋ ಪ್ರಾಬ್ಲಮ್ ಇಟ್ಸ್ ನಾಟ್ ರಿಲೇಟೆಡ್. ನೌ ಪೀಪಲ್ ಆರ್ ಕಮಿಂಗ್ ಟು ರೂಲ್ ದಟ್ ಏ ಖಾಣೆ ಸೇ ಹೋರೇ ಏ ಗಲತಿ ಹಮ್ ರೋಜ್ ಕರ್ತೆ ಬಿಕಾಸ್ ಮಿನಿಮಮ್ ಪಹಲೆ ತೋ ದೋ ಟೈಮ್ ಖಾತೆ ಥೆ ಅಭಿ ಬಾದ್ ಮೇ ತೀನ್ ಅಭಿ ಛೇ ಸಾತ್ ಆಟ್ ಬಾರ್ ಕರ್. ಎವ್ರಿ ಈಟಿಂಗ್ ಈಸ್ ಅ ಮಿಸ್ಟೇಕ್. ಇನ್ ಫೈವ್ ಕಮಿಂಗ್ ಫೈವ್ ಇಯರ್ಸ್ ಯು ವಿಲ್ ಡೆವಲಪ್ ಅ ಡಿಸೀಸ್. ಐಸಾ ನೇ ನಾ ರೋಜ್ ಮಿಸ್ಟೇಕ್ ಕರ. ಎಕ್ಸಾಂಪಲ್ ಬೋಲ್ತಾ, ಅವ್ರೇಕ್ ಮೋಟಾಪಣ ಕೆ ಲಿಯೇ ಸ್ಥೌಲ್ಯ ಮೋಟೆ ಶೀತ ಜಲ ಸ್ನಾನ ಬತಾಯ್ ಥಂಡಾ ಪಾನಿ ನಾನೇ ಕಾ ಏಕ್ ಕಾಸ್ ಹೋತಾ ಹೈ ओबेसिटी बढ़ता हो, आयुर्वेद बताता है ऐसा, मगर कोई बिलीव नहीं करता। क्यों बोले तो थोड़ा गर्म पानी भी उनको सफोकेशन करता है पेशेंट को, उतना सुकुमारता आ गए। तो गर्म पानी करने से सच में चर्बी कम होना चाहिए। हाँ, ये एक निदान है, मगर पेशेंट को दिमाग में नहीं है कि दे विल फील कंफर्टेबल इवन टेकिंग बाथ आल्सो। हॉट वाटर बाथ करने से थोड़ा ओबेसिटी कम होगा। दोज आर ओबेस टेक लिटिल बिट हॉट वाटर बाथ, इट विल हेल्प इन रिडक्शन द वेट। हाँ, मीन्स ये पथ्य एंड अपथ्य है ना, ये आयुर्वेद शास्त्र का बेसिक मोटो है, ये करना नहीं है, ये करना है।
3: आणखीन एक कॉलर जॉईन झाले सर। हॅलो
2: हॅलो,
3: हा नमस्कार, आपलं नाव?
2: मेरा नाम डॉक्टर वैष्णवी है। मुझे विश्वनाथ सर से ये पूछना है कि अभी जैसे लो बैक पेन के ज्यादा पेशेंट आ रहे हैं, डिस्क बल्ज के होते हैं, और मॉडर्न में उसको ऑपरेशन बताते हैं, तो आयुर्वेदिक में कौन सा ट्रीटमेंट हम पंचकर्मा में यूज करना चाहिए?
0: ओके गुड, ये लो बैक एक अभी बहुत प्रॉब्लम है, वर्ल्ड का हाईएस्ट मस्कुलोस्केलेटल डिसऑर्डर में अभी यही है।
3: करेक्ट सर,
0: ये डिस्क हर्निएशन एंड डिस्क लीजन है, पैरास्पाइनल मसल और इन्फ्लेमेटरी आर्थराइटिस भी लो बैक में होता है। बट आयुर्वेद अप्रोच, मेरे ये 15 साल के एक्सपीरियंस में बोलता हूँ, आयुर्वेद फॉर स्पाइन एक्सेप्ट सम इमरजेंसीज एंड फ्रैक्चर्स एंड एक्सीडेंट्स, ऑल स्पाइन डिसीजेस हम पंचकर्मा से वेरी गुड रिडक्शन कर सकते। पहले इवन आई डोंट बिलीव पेशेंट को लक्षण कम होता था, सिम्टम्स कम होते थे, रेडियोलॉजिकली इंप्रूवमेंट होता है या नहीं होता है करके मेरे को भी आई वॉज नॉट दैट मच श्योर, बिकॉज आयुर्वेद बोले तो सब थोड़ा पुअर लेवल के लोगों को ट्रीट करते रहते हैं हम ऑल द टाइम। वन पेशेंट हैज मेड मी मैजिक दैट सर मेरे को इतना सब आराम हो गया, आई वॉन्ट टू सी माई MRI डन वंस अगेन। रिपीट करने के बाद 100% एज इफ सर्जरी डन क्लीन हो गए। आई पब्लिश इट इन वन ऑफ द इंडेक्स्ड जर्नल, that publication has helped me a lot. Sab IT logo padh ke abhi itne log hamara spine ke liye ayurveda mein aaye, and we are giving more than thousands together. I can give you example, they never met gone for a surgery. Surgery illade basti mattu virechana chikitse inda avrige ondu olle spine health anna kottidini. ನಾನು ಸ್ಪೈನಲ್ ಡಿಸಾರ್ಡರ್ಸಲ್ಲಿ ತುಂಬ ಪಬ್ಲಿಕೇಶನ್ ಮಾಡಿದ್ದೀನಿ ತುಂಬ, ನೀವು ಯಾರು ನೇಮ್ ಮಾಡಿ ಅವ್ರಿಗೆ ಎಂತೆಂಥ VIP ಅವರು ಬಂದು ನನ್ನ ಪೇಷೆಂಟ್ ಇದ್ದಾರೆ, ವಿದೌಟ್ ಅವ್ರ ಮಗನೇ ಸ್ಪೈನ್ ಸರ್ಜನ್ ಇದ್ರೂ ಮಾಡಿಸಿಲ್ಲ, ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಅಷ್ಟು ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ಬಸ್ತಿ ಮತ್ತು ವಿರೇಚನದಿಂದ. ಬಟ್ ಏನು ಲಿಟಲ್ ಬಿಟ್ ಲಾಂಗ್ ಟೈಮ್ ಸಮ್ ಅಕ್ಯೂಟ್ ಫೇಸನ್ನು, ನಾನು ಒಂದು ಇನ್ನೊಂದು ಅಕ್ಯೂಟ್ ಫೇಸ್, ಎಲ್ಲರೂ ಅಕ್ಯೂಟ್ ಫೇಸಲ್ಲಿ ಪೇನ್ ಕಿಲ್ಲರ್ ಇಲ್ಲ ಅಂತ ಒಂದು ಇನ್ನೊಂದು ಸ್ಟಡಿ ಮಾಡಿದ್ದೀವಿ ನಮ್ಮೊಂದು, ಅದನ್ನು ಪಬ್ಲಿಷ್ ಮಾಡಿದ್ದೀನಿ, ಹೌ ಫಾಸ್ಟ್ ವಿ ಕ್ಯಾನ್ ರೆಡ್ಯೂಸ್ ದ ಸಿಂಪ್ಟಮ್ ವಿದ್ ಇನ್ 3 days 1 days. ಎಸ್, ಅಷ್ಟು ಸೊಫಿಸ್ಟಿಕೇಟೆಡ್ ಪೇನ್ ಕಿಲ್ಲರ್ ಆಯುರ್ವೇದದಲ್ಲಿ ಇಲ್ಲದೆ ಇದ್ದರೂ ಪೇಷಂಟ್ ಕಂಫರ್ಟಬಲ್ ಆಗಿ ಅವನ ದಿನನಿತ್ಯ ನಡೆಯೋಕೆ ಆಗದೇ ಇರೋ ಹಾಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ. ಒಳ್ಳೆ ಒಂದು ಸ್ಪೈನ್ ಕಾರ್ಡ್ ಡಿಸಾರ್ಡರ್ ಆಯುರ್ವೇದದ ಮಹತ್ವ ತುಂಬ ಇದೆ, ಅದನ್ನು ಜನರು ಉಪಯೋಗ ಪಡ್ಕೊಂಡ್ರೆ ಅವರು ಸರ್ಜಿಕಲ್ ಆಗದೆ ಬ್ಯಾಕ್ ಸರ್ಜರಿ ಫೇಲ್ಡ್ ಸಿಂಡ್ರೋಮ್ಸ್ ಅಂತ ಇರೋದೆಲ್ಲ ಎಲ್ಲನೂ 100% ಆಗೋದಿಲ್ಲ, ಸಮಟೈಮ್ ಬಿಕಾಸ್ ಡಾಕ್ಟರ್ಸ್ ಆರ್ ನಾಟ್ ಗಾಡ್, ಎವ್ರಿ ಟೈಮ್ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಕರೆಕ್ಟ್ ಅಂತ. ನಾನು ನನ್ನ ಚಿಕಿತ್ಸೆಯಲ್ಲಿ ಕೆಲವೊಂದು ಫೇಲ್ ಆಗಿದ್ದಾವೆ, ಆಗೋದಿಲ್ಲ ಅಂತಲ್ಲ, ಅವು ಎಲ್ಲ ಕಡೆಯೂ ಫೇಲ್ ಆಗ್ತಾವೆ ಆ ಕೇಸ್, ಯಾಕಂದ್ರೆ ಕೆಲವೊಂದು ಉತ್ತರ ಇರೋದಿಲ್ಲ, ನನ್ನ ಹತ್ರನೂ ಉತ್ತರ ಇರೋದಿಲ್ಲ. ಬಟ್ ಅವು ಮಿಕ್ಕಿದ್ರೆ ಸ್ಪೈನಲ್ ಕಾರ್ಡ್ ಡಿಸಾರ್ಡರ್ಸಲ್ಲಿ ಆಯುರ್ವೇದ ಇಸ್ ಮೇಕಿಂಗ್ ನೌ ಆ್ಯಂಡ್ ಕಮಿಂಗ್ ಆಸ್ ಎನ್ ಒನ್ ಆಫ್ ದ ಗುಡ್ ಸ್ಪೆಷಾಲಿಟಿ ಅಂತ ಫ್ಯೂಚರಲ್ಲಿ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ.
1: ಉತ್ತಮ,
0: ಎಸ್ ಸರ್,
3: थैंक यू सो मच कॉल करने के लिए, और आपको आपके सवाल का जवाब मिल गया होगा. आणि असेच काही प्रश्न असतील तर कॉल करा, नंबर आहे 9019904904.
1: ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಪಂಚಕರ್ಮ ವಿಧಗಳು ಮತ್ತು ಉಪಯೋಗದ ಕುರಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ, ಕರೆ ಮಾಡಿ, ಪ್ರಶ್ನೆಯನ್ನು ಕೇಳಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ತಾವು ಕೇಳುವ ಪ್ರಶ್ನೆಗಳಿಗೆ ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು. ಡಾಕ್ಟರ್ ಸರ್, ಈಗ ಬಹಳ ಮುಖ್ಯವಾಗಿ ವಮನ ಆಯಿತು, ವಿರೇಚನ ಆಯಿತು, ನಸ್ಯದಿಂದ ಯಾವೆಲ್ಲ ಕಾಯಿಲೆ ಲಾಭ ಅದರ ಬಗ್ಗೆ?
0: ನಸ್ಯದಲ್ಲಿ ಸರ್ ನೋಡಿ, ಅದು ಉರ್ದು ಜತ್ರುಗಳು ವಿಕಾರ ಅಂತಾರೆ.
1: ಕಾಲ್ ಕರೆ ಒಂದು ಬರ್ತಾ ಇದೆ ಡಾಕ್ಟರ್ ಸರ್.
3: ಹಲೋ
4: ಹಲೋ,
3: ಹಾ ನಮಸ್ಕಾರ, ಆಪಲಾ ನಾವು
4: ಪ್ರವೀಣ್.
3: ಹಾ ಸರ್, ಆಪಲಾ ಪ್ರಶ್ನೆ ವಿಚಾರ.
4: अच्छा डॉक्टर, हा प्रश्न होता की हे पंचकर्म जे आपण करून घेतो ते युजुअली सगळे करून घ्यायचं असतात की आता नॉर्मली माणूस फिट असेल तर एक किंवा त्याच्यामध्ये दोन करून घेतलं तर चालेल?
0: अजून एकदा विचारा सर, क्लिअर नाही. माणूस फिट असले तर या डिसीज,
4: समजा माणूसला काही रोग नाही आहे, सगळं व्यवस्थित आहे, तरी सुद्धा पंचकर्म पूर्ण पाच जे कर्म आहेत ते सगळं करून घ्यायचे आहेत का एखादी त्याच्यामध्ये स्किप केलं तर चालेल, हा प्रश्न होता.
0: नाही नाही नाही, तुम्हाला काही हेल्दी इंडिव्हिज्युअलला सगळं करायच्या गोष्टी नाही असतात. तुम्हाला फक्त ऋतू शोधन घेऊ शकतात, सगळं तुम्हाला पाहिजे नव्हे. तुमचं हेल्दी स्टेटस डॉक्टर डायग्नोस करतात तुम्ही हेल्दी आहे म्हणून. तुमचं काहीतरी सिम्प्टम असलं तर ते पंचकर्मा घ्यायला पाहिजे. सगळं घेवे एक स्किप करून करू शकतात असं काही नव्हे. हेल्दी इंडिव्हिज्युअलला कंपल्सरी नाही आहे. तेच पथ्यानिमित्ताचं आणि अपथ्यानिमित्ताचं दोन तरीके की हेल्दी इंडिव्हिज्युअल होतात. मी नॉर्मल आहे मग मी रोज गलती करते, त्यांना पंचकर्मा पाहिजे. तुम्ही 100% योगी सारखा आहे, योगी भोगी सब लिमिटेड फूड खा की आप हेल्थ मेंटेन, आपको पंचकर्मा ही नाही चाहिए. हा दॅट इज व्हॉट द थिंग. ओनली रसायनचं ट्रीटमेंट घ्यायचं असलं तर देते त्यांना. अपत्यानिमित्ताचं कोण आहे, रूल्स फॉलो करत नाही, रात्री दही खायचं नाही असतात, दिवसामध्ये झोपायचं नाही असतात, हे असं केलं तर दोष वाढायचं शक्य असतात, त्यांना पंचकर्म पाहिजे.
4: अच्छा, आणि जे बीपी किंवा शुगर रिलेटेड पेशंट असतात
0: हो
4: त्यांनी करून घेतलं तर चालेल ना.
0: येस येस, त्यांना बीपीला आणि शुगरला पण देते आम्ही. त्यांना काय पाहिजे, किती शुगर वाढलेले, ते किती कमी होतात, किती इंग्लिश गोळी काय काय आता ऑलरेडी घ्या लागले, ह्याच्यावरून डिझाईन करूनच करते. विल टेक ऑल द प्रिकॉशन्स.
4: ओके,
0: ते पण घेऊ शकतात.
4: ओके, थँक्यू.
0: येस,
3: थँक्यू सो मच कॉल केल्याबद्दल. आणि तुमच्या मनातलेही असे काही शंका असतील तर कॉल करा. नंबर आहे 9019904904. डॉक्टर विश्वनाथ वजेदार सर आपल्याला मार्गदर्शन करत आहेत.
1: डॉक्टर सर, ಕಾಲರ್ ಕೇಳಿದ್ರು ಕೂಡ ಬ್ಯಾಕ್ ಪೇನ್ ಬಗ್ಗೆ, ಅಫ್ಕೋರ್ಸ್ ಅದು ಒಂದು ಬಹಳ ಟ್ರೆಂಡಿಂಗ್. ಇನ್ನೊಂದು ಬಹಳ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳಿಗೆ ಇದು ರಾಮಬಾಣ ಆಗ್ಬಹುದಾ ವಿತ್ ರೆಸ್ಪೆಕ್ಟ್ ಟು ಡಯಾಬಿಟೀಸ್, ಹೈಪರ್ ಟೆನ್ಷನ್, ಎವ್ರಿಥಿಂಗ್? ತಾವು ಆರಂಭದಲ್ಲಿ ತಮ್ಮ ಉತ್ತರದಲ್ಲಿ ಹೇಳಿದ್ರೆ ರಿವರ್ಸ್ ಮಾಡಿದ್ದೀರಾ ತಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ, ಪ್ಲೀಸ್ ಅದ್ರ ಬಗ್ಗೆ.
0: ಎಸ್ ಸರ್, ಹೇಳುವ. ಯಾಕೆ ನಾನು, ನನಗೂ ಒಂದು ಪ್ರಶ್ನೆ ಇತ್ತು ಸರ್. ನಾನು ವಿದ್ಯಾರ್ಥಿ ಜೀವನದಿಂದ ನೋಡ್ತಾ ಬಂದೆ ನಮ್ಮ ಗುರುಗಳು ಮಾಡ್ತಾ ಇದ್ರು ಆರಾಮಾಗೋದು, ಬಟ್ ಜನರಿಗೆ ಈ ವರ್ಲ್ಡ್ ಮಾಡರ್ನ್ ವರ್ಲ್ಡ್ ಆ್ಯಂಡ್ ರಿಸರ್ಚ್ ವರ್ಲ್ಡ್ಗೆ ಹೇಳೋಕ್ಕೆ ಉತ್ತರ ಇದ್ದಿದ್ದಿಲ್ಲ. ನಾನು ಯಾವಾಗ ಇಲ್ಲಿ ಜಾಯ್ನ್ ಆದೆ, ಕೇಲಿ ಹ್ಯಾಸ್ ಹೆಲ್ಪ್ಡ್ ಮಿ ಅ ಲಾಟ್. ಎಲ್ಲ ಸುವಿಧೆಗಳನ್ನು ಕೊಟ್ಟು ಇಷ್ಟು ಮಾಡಿದ್ದೀವಲ್ಲ. ಐ ಲಾಸ್ಟ್ ಇಯರಲ್ಲಿ ಒಂದು ಸ್ಟಡಿ ಮಾಡಿದ್ದೀನಿ, ಮೆಟಬಾಲಿಕ್ ಸಿಂಡ್ರೋಮ್ ಹೇಗೆ ಎಲ್ಲ ರೋಗಕ್ಕೆ ನಾನು ಈಗ ಪಂಚಕರ್ಮನೇ ಹೇಳ್ತಾ ಇದ್ದೀನಿ, ಇದು ಹೇಗೆ ಆರಾಮ್ ಮಾಡ್ತದೆ ಅನ್ನೋದಕ್ಕೆ ಎವಿಡೆನ್ಸ್ ಕ್ರಿಯೇಟ್ ಮಾಡಿದ್ದೀನಿ ನಾನು.
1: ಫ್ಯಾಬುಲಸ್.
0: ಸಿಜಿಎಂ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟರ್ ಹಚ್ಚಿದ್ದೀನಿ. ಅವ್ರದ್ದು ಎಲ್ಲ ಹಾರ್ಮೋನ್, ಥೈರಾಯ್ಡ್ ಹಾರ್ಮೋನ್, ಇನ್ಸುಲಿನ್ ಹಾರ್ಮೋನ್, ಸಿ ಪೆಪ್ಟೈಡ್ ಹಾರ್ಮೋನ್, ಸ್ಟ್ರೆಸ್ ಕಾರ್ಟಿಸೋಲ್ ಹಾರ್ಮೋನ್, ಆಮೇಲೆ ಗ್ರೇಲಿನ್, ಲೆಪ್ಟಿನ್ ಎಲ್ಲಾನು ಸ್ಟಡಿ ಮಾಡಿದ್ದೀವಿ. ಪಂಚಕರ್ಮ ಕೊಡುವಾಗ ಪ್ರತಿದಿನ ಅದನ್ನು ಸ್ಟಡಿ ಮಾಡಿ ಹೇಗೆ ರೋಗ ಕಡಿಮೆ ಆಗುತ್ತದೆ, ಹೌ ಇಟ್ ವಿಲ್ ಹೆಲ್ಪ್ ಫಾರ್ ದಿ ರಿಡ್ಯೂಸಿಂಗ್ ಆಲ್ ದ ಡಿಸೀಸಸ್. ಫಿಮೇಲ್ ಫರ್ಟೈಲ್ ಇನ್ಫರ್ಟಿಲಿಟಿ ಹಾರ್ಮೋನ್ಸು ಸ್ಟಡಿ ಮಾಡ್ತಾ ಇದ್ದೀವಿ. ಆಮೇಲೆ ಕೀಟೋಜೆನಿಸ್, ಎಲ್ಲರೂ ಆಯುರ್ ಅಂದರೆ ಕೀಟೋಜೆನಿಕ್ ಡೈಟ್ ಮಾಡ್ತದೆ, ಕೀಟೋಜೆನಿಕ್ ಡೈಟ್ ಮಾಡಿ ವೇಟ್ ಕಡಿಮೆ ಆಗ್ತದೆ, ಆಮೇಲೆ ಮತ್ತೆ ಗೇನ್ ಆಗ್ತದೆ. ಈವನ್ ಕೀಟೋನ್ ಬಾಡೀಸ್ ಮಾಡಿ ಸ್ಟಡಿ ಮಾಡಿದ್ದೀನಿ. ಯೂರಿನ್, ಬ್ರೀದ್, ಬ್ಲಡ್, ಕೀಟೋಜೆನಸಿಸ್ ಮಿನಿಮಮ್ ಫಿಜಿಯಾಲಜಿಕಲ್ ಕೀಟೋಜೆನಸಿಸ್ ಮಾತ್ರ ಆಗ್ತದೆ, ಪೆಥಾಲಜಿಕಲ್ ಕೀಟೋಜೆನಸಿಸ್ ಆಗೋದಿಲ್ಲ. ಹಾಗಾಗಿ ಪೇಷಂಟ್ ವಿಲ್ ರಿಕವರ್ ಫ್ರಮ್ ದ ಡಿಸೀಸ್. ಅದಕ್ಕೆ ಮೊದಲಿನ ಜನ ಉಪವಾಸ ಮಾಡೋದು ಇನ್ಡೈರೆಕ್ಟ್ಲಿ ಇಂಡಕ್ಷನ್ ಆಫ್ ಎ ಕೀಟೋಜೆನಸಿಸ್. ಅದಕ್ಕೆ ಲಾಸ್ಟ್ ಇಯರ್ ಜಪನೀಸ್ ಅವನಿಗೆ ನೊಬೆಲ್ ಪ್ರೈಸ್ ಸಿಕ್ಕಿರೋದು ಹೌ ಫಾಸ್ಟಿಂಗ್ ವಿಲ್ ಹೀಲ್ ದ ಸೆಲ್ ಅಂತ ಪ್ರೂವ್ ಮಾಡಿದನು. ಇದು ಆಯುರ್ವೇದದಲ್ಲಿ ಆಲ್ರೆಡಿ ಸರ್ವರೋಗ ಲಂಘನಂ ಪರಮೌಷಧಂ ಅಂತ ಹೇಳಿರೋದು, ಜಸ್ಟ್ ಅದನ್ನ ಈಗ ಪೇಪರಲ್ಲಿ ಮಾಡಿ ಒಂದು ನೊಬೆಲ್ ಪ್ರೈಸ್ ಬಂತು. ಸೊ ನಾವು ತುಪ್ಪವನ್ನು ಕೊಟ್ಟು ಈ ಶುಗರ್ ಲೆವೆಲ್ ಹೇಗೆ ಸ್ಟೇಬಲ್, ಮೊದಲು ತುಂಬ 200+ ಫ್ಲಕ್ಚುಯೇಷನ್ ಆಗ್ತಿತ್ತು, ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮೇಲೆ ಫ್ಲಾಟ್ ಲೈನ್ 110 ಹಾಗೆ. ತುಂಬ ಜನ 15 ಸ್ಯಾಂಪಲ್ ಸೈಜ್ ಮಾಡಿದ್ದೀವಿ. ಇಟ್ಸ್ ವೆರಿ ಗುಡ್ ರಿಸಲ್ಟ್ಸ್, ಐ ಇನ್ಸೈಟ್ ಫುಲ್ ಡೆವಲಪ್ಮೆಂಟ್ ಈಗ ಸದ್ಯದಲ್ಲಿ ಪಬ್ಲಿಷೂ ಆಗ್ತದೆ. ಹೇಗೆ ಎಲ್ಲ ರೋಗಗಳು ಆಯುರ್ವೇದದಲ್ಲಿ ಪಂಚಕರ್ಮ ಹೇಗೆ, ದೇರ್ ನೋ ಎವಿಡೆನ್ಸ್, ನೋ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ಮೆಟಬಾಲಿಕ್ ಸಿಂಡ್ರೋಮ್ ಅಂತಲ್ಲ ಯಾವುದೇ ರೋಗ ಆಟೋಇಮ್ಯುನಿಸಿಟಿನೂ ಹೇಗೆ ಕಡಿಮೆ ಆಗ್ತದೆ ಅಂತ ಈಗ ಒಂದು ಮಾಡ್ತಾ ಇದ್ದೀವಿ ಕೆಲವೊಂದು ಪ್ಯಾರಾಮೀಟರ್ಸು. ಅದು ಮಾಡಿ ಒನ್ ಡೇ ವಿ ವಿಲ್ ಟೆಲ್ ಸೈಂಟಿಫಿಕ್ ವೇ ಹೈ ಆಯುರ್ವೇದ ಪಂಚಕರ್ಮ ಇಸ್ ವರ್ಕಿಂಗ್. ದಟ್ ವಾಸ್ ಮೈ ಏಮ್ ಆ್ಯಂಡ್ ಮೋಟೋ, ಐ ಆಮ್ ಡೂಯಿಂಗ್ ಆನ್ ವರ್ಕಿಂಗ್ ಆನ್ ದಟ್. ಎಸ್
1: ಸರ್, ತಮ್ಮ ಉತ್ತರದಲ್ಲಿ ಇನ್ನೊಂದು ವಿಷಯವನ್ನು ತಿಳಿಸಿದ್ರಿ. ನಾವು ಹೊರಗಡೆ ಕೋಲ್ಡ್ ಆರ್ಟಿಫಿಷಿಯಲ್ ಇದು ಕ್ರಿಯೇಟ್ ಮಾಡೋದು, ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ. KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಇರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಫೆಸಿಲಿಟೀಸ್ ಬಗ್ಗೆ ಸ್ವಲ್ಪ.
0: ಸರ್ ನೋಡಿ, ನಮ್ಮ ಕಾಲೇಜ್ ಇಂಡಿಯಾದ ಫಸ್ಟ್ NABH ಅಂಡ್ NAC ಅಕ್ರೆಡೈಸ್ಡ್ ಫಸ್ಟ್ ಹಾಸ್ಪಿಟಲ್ ಜಗ ದೇಶದಲ್ಲಿ ಯಾವುದೂ ಇಲ್ಲ. ವಿ ಆರ್ ದ ಫಸ್ಟ್ ಪೀಪಲ್ ಫಾರ್ ಸ್ಟ್ಯಾಂಡರ್ಡ್ಸ್. ಮತ್ತು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಫೆಸಿಲಿಟೀಸ್, ವಿ ಯು ಆರ್ ಹ್ಯಾವಿಂಗ್ ಮೋರ್ ದೆನ್ 53 ಡಿಲಕ್ಸ್ ಸ್ಪೆಷಲ್ ರೂಮ್ಸ್, ಮೊನ್ನೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಆಗಿದೆ. ಮತ್ತು ಈಗ ಆಯುಷ್ಮತಿ ಅಂತ ಒಂದು ಸ್ಪಾ ಸೆಂಟರ್, ಇಟ್ ಇಸ್ ಅನ್ ಟ್ರೆಡಿಷ್ನಲಿ ಡಿಸೈನ್, ನಾಟ್ ಓನ್ಲಿ ಸ್ಪಾ ಇಸ್ ನಥಿಂಗ್, ದಟ್ಸ್ ಅನ್ ಜಸ್ಟ್ ಕಂಟೆಂಪ್ರರಿ ಥರ ಅಲ್ಲ, ಟ್ರೆಡಿಷ್ನಲಿ ಸ್ಪಾ ಸೆಂಟರ್ ಇದೆ. ಇಟ್ಸ್ ವೆರಿ ಹ್ಯೂಜ್ ಇನ್ಸ್ಪ ಆ ಥರ ಸ್ಪಾ, ಐ ಥಿಂಕ್ ಯು ನೋ ಒನ್ ಹ್ಯಾಸ್ ಸೀನ್. ಮತ್ತು ನಮ್ಮದು ರೂಮ್ಸ್ ಫೆಸಿಲಿಟೀಸ್, ಸ್ಟೇ ವಿತ್ ಅಟ್ಯಾಚ್ಡ್ ಥೆರಪಿ ಸೆಂಟರ್ಸ್ ಮೋರ್ ದೆನ್ ಅ ಸ್ಟಾರ್ ಹೋಟೆಲ್ಸ್ ರೂಮ್ಸ್, ಕರೆಕ್ಟ್. ಯು ಕಮ್ ಆ್ಯಂಡ್ ಸಿ, ಆ್ಯಂಡ್ ಹೈಜೀನ್ ಆ್ಯಂಡ್ ಕ್ಲೀನ್. ವಿ ಆರ್ ಟೂ ಟೈಮ್ಸ್ ಐ ಥಿಂಕ್ ಅವರ್ ಎನ್ಎಬಿಎಸ್ ಸ್ಟ್ಯಾಂಡರ್ಡ್ ವಿತ್ ನೋ ಎನ್ ಸಿಸ್, ನೋ ಕಾಂಪ್ಲಿಯನ್ಸ್, ಅಷ್ಟು ಒಳ್ಳೆಯದಾಗಿ ಅಚೀವ್ ಮಾಡಿದ್ದೀವಿ. ಕೆಲವೊಂದ್ಸಾರಿ ಏನಾಗ್ತದೆ, ಆಯಿಲ್ ತುಂಬ ಯೂಸ್ ಆಗೋದು ನಮ್ಮಲ್ಲಿ, ಆಯಿಲು ಎಲೆ ಸಣ್ಣ ಪುಟ್ಟ ತೊಂದರೆಗಳಾಗ್ತದೆ. ಬಟ್ ಫಾರ್ ದ ಪರ್ಪಸ್ ಆಫ್ ಹೈಜೀನ್ ಆ್ಯಂಡ್ ಸರ್ವಿಸಸ್, ವಿ ಆರ್ ದ ಬೆಸ್ಟ್ ಇನ್ ಇಂಡಿಯಾ. ಐ ಕ್ಯಾನ್ ಟೆಲ್ ದಟ್ ಮಚ್ ಬೆಸ್ಟ್ ಸರ್ವಿಸ್ ವಿಲ್ ಗಿವ್ ವಿತ್ ಆಲ್ ಕ್ಲಾಸಿಕಲ್ ಮೆಥಡಾಲಜಿಕಲ್ ಅಪ್ರೋಚ್. ಈ ಪ್ಯಾಕೇಜ್ ಥರ ಅಪ್ರೋಚ್ ಇಲ್ಲ ನಮ್ಮಲ್ಲಿ, ಪೇಷಂಟ್ ಬೇಸ್ಡ್, ಸ್ಟೂಡೆಂಟ್ ಲರ್ನಿಂಗ್ ಬೇಸ್ಡ್. ಯಾಕಂದರೆ ನಾವು ಅಲ್ಲಿ ವಿದ್ಯಾರ್ಥಿಗಳನ್ನ ತಯಾರು ಮಾಡ್ತೀವಿ, ಅವರಿಗೆ ಶಾಸ್ತ್ರದಲ್ಲಿ ಏನಿದೆ ಅದನ್ನು ತೋರಿಸಿದರೆ ಅವರಿಗೆ ಮುಂದೆ ನಮಗಿಂತ ಒಳ್ಳೆ ಥಿಂಕ್ ಮಾಡ್ಬೋದು. ಸೊ ಅಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ ನಾವು, ಓನ್ಲಿ ರಿಸರ್ಚ್ ಆಗಿದೆ ಇದು ಹಿಂದಿಂದ ಡಿಲೀಟ್ ಮಾಡೋದಿಲ್ಲ. ಶಾಸ್ತ್ರದಲ್ಲಿ ಏನು ಬೇಕೋ ಅವರಿಗೆ ಆ ರೀತಿ ಮೆಥಡಾಲಜಿ. ಮತ್ತು ಎಲ್ಲ ಪಂಚಕರ್ಮದಲ್ಲಿ 5 ಪಂಚಕರ್ಮ ಸೆಂಟರ್ಸ್ ಇದೆ, ಒಂದು ಚಿಕ್ಕ ಮಕ್ಕಳಿಗಿದೆ, ಒಂದು ಶ್ರೇಷ್ಠ ಪಂಚಕರ್ಮ, ಉತ್ತಮ ಪಂಚಕರ್ಮ, ಚಂದ್ರಪ್ರಭ ಪಂಚಕರ್ಮ, ಮತ್ತು ವಿ ಐ ಪಿ ಪಂಚಕರ್ಮ. ಸಿಪ್ರೇಟೇ ಇಟ್ಟಿದ್ದೀವಿ ಯಾರಿಗೂ, ಮತ್ತು ಟೈಮಿಂಗ್ ಅಲಾಟ್ಮೆಂಟ್ ಯಾರಿಗೂ 10-15 ಮಿನಿಟ್ಸ್ ಆಚೆ ಈಚೆ ಆಗ್ಬೋದು. ಸ್ಲಾಟ್ ಪ್ರಕಾರ ನಾವು ಮೊದಲೇ ಅವರ ರೋಗಗಳನ್ನು ನೋಡಿಕೊಂಡು ಟೈಮಿಂಗ್ ಅಲಾಟ್ ಮಾಡ್ತೀವಿ, ಆ ಪ್ರಕಾರ ಅವರಿಗೆ ಕರಿತೀವಿ. ನೋ ಟೈಮ್ ವೇಸ್ಟ್ ಆಲ್ಸೋ.
1: ಸ್ನೇಹಿತರೆ, ಇದಾಗಿತ್ತು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವಿಶ್ವನಾಥ್ ಎಸ್ ವಸೇದಾರ್ ಅವರು, ಪ್ರಾಧ್ಯಾಪಕರು ಮತ್ತು ತಜ್ಞ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಆಸ್ಪತ್ರೆ ಬೆಳಗಾವಿ. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಆಯುರ್ವೇದವು ಒಂದು 5,000 ವರ್ಷದ ಹಿಂದಿನ ಒಂದು ವೈದ್ಯಕೀಯ ಪದ್ಧತಿ. ಎಲ್ಲರೂ ಎವಿಡೆನ್ಸ್ ಕೇಳ್ತಾರೆ, ಎವಿಡೆನ್ಸ್ ಅಲ್ಲ, 5,000 ವರ್ಷವೇ ಒಂದು ಎವಿಡೆನ್ಸ್. ಏನೆಂದರೆ ಒಂದೇ ಒಂದು, 2023 ಇಸ್ ದ ಇಯರ್ ಆಫ್ ಮಿಲೆಟ್ಸ್ ಅಂತ ಬಂತು. ಇದು ನಮ್ಮ ಗ್ರ್ಯಾಂಡ್ ಫಾದರ್ ತಿಂತಿದ್ದ, ಮಧ್ಯದಲ್ಲಿ ಮಾತ್ರ ರಿಸರ್ಚ್ ಬಂದು ಅದನ್ನು ತಿನ್ನಬೇಡಿ ಇದನ್ನು ತಿನ್ನಬೇಡಿ. ಈಗ ಎಲ್ಲರೂ ಕೋಲ್ಡ್ ಪ್ರೆಸ್ ಆಯಿಲ್, ಮಧ್ಯದಲ್ಲಿ ಮಾತ್ರ ಈ ರಿಫೈನ್ಡ್ ಆಯಿಲ್ ಬಂತು. ಸೊ ದ ವಾಟ್ ಈಸ್ ಎಸ್ಟ್ಯಾಬ್ಲಿಷ್ಡ್ ಇನ್ ಅರ್ಲಿಯರ್, ಎಲ್ಲ ವಿಷಯದಲ್ಲೂ 100% ರಿಸಲ್ಟ್ ಬರೋದಿಲ್ಲ. ಕೆಲವೊಂದು ಉತ್ತರಗಳು ಇದ್ದಿದ್ದಿಲ್ಲ ಅವಾಗ, ಟೆಕ್ನಾಲಜಿ ಇದ್ದಿದ್ದಿಲ್ಲ, ಕೆಲವೊಂದು ಆಗ್ತಾ ಇದ್ದಿದ್ದಿಲ್ಲ. ಈಗ ಟೆಕ್ನಾಲಜಿ ವಿತ್ ಆಯುರ್ವೇದ ಇಸ್ ದ ಫ್ಯೂಚರ್, ಆ್ಯಂಡ್ ಎಲ್ಲರೂ ಆರೋಗ್ಯದಿಂದ ಭಾಗ್ಯವನ್ನು ಪಡೆಯೋಕ್ಕೆ ಆರೋಗ್ಯದ ನಮ್ಮ ಕೇಳಿ ಆಯುರ್ವೇದ ಆಸ್ಪತ್ರೆ ಪಂಚಕರ್ಮ ವಿಭಾಗವನ್ನು ಸಂಪರ್ಕಿಸಿ ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ. ಬರುವ ಮೆಟಬಾಲಿಕ್ ಸರ್ ತುಂಬ ಪ್ರಶ್ನೆ ಕೇಳಿದ್ರು, ಮೆಟಬಾಲಿಕ್ ಸಿಂಡ್ರೋಮ್ ಇಸ್ ದ ಫ್ಯೂಚರ್ ಪ್ರಾಬ್ಲಮ್, ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾ ಉಂಟು ದೇಶ. ನಮ್ಮ ಆಯುರ್ವೇದ ಆಸ್ಪತ್ರೆಯಿಂದ ಆ ಡಯಾಬಿಟಿಕ್ ಕ್ಯಾಪಿಟಲನ್ನು ಹೆಸರನ್ನು ತೆಗಿಬೋದು. ಅದು ಬಿಟ್ಟು ಎಲ್ಲ ಆಟೋಮಿನ್ ಡಿಸಾರ್ಡರ್ಗಳಿಗೆ, ಲೋ ಬ್ಯಾಕ್ ಬೋನ್ ಮಸ್ಕ್ಯುಲೋಸ್ಕೆಲಿಟಲ್ ಡಿಸಾರ್ಡರ್ಗಳಿಗೆ ಇದು ಆಯುರ್ವೇದ. ಒಂದು ವರ್ಲ್ಡಲ್ಲಿ 1% ಜನ ಮಾತ್ರ ಎಮರ್ಜೆನ್ಸಿಯಿಂದ ಬಳಸ್ತಾರೆ. ಆ ಎಮರ್ಜೆನ್ಸಿಯಲ್ಲಿ ಬೇಕಾಗ್ತದೆ ಅಡ್ವಾನ್ಸ್ ಲೈಫ್ ಸಪೋರ್ಟ್, ಅದನ್ನು ನೀವು ಎಲ್ಲಿ ಬೇಕಲ್ಲಿ ತೆಗೆದುಕೊಂಡು. ಮಿಕ್ಕ ಕ್ರಾನಿಕ್ ರೋಗಗಳು ಅಥವಾ ಕೆಲವೊಂದು ರೋಗಗಳಲ್ಲಿ ಆಯುರ್ವೇದ ಒಂದು ಒಳ್ಳೆಯ ಆರೋಗ್ಯವನ್ನು ಕೊಡ್ತದೆ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ನಮಸ್ತೆ ಸರ್, ತುಂಬ ಧನ್ಯವಾದ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನನ್ನೊಂದಿಗೆ
3: ಮೀ ಆಹೆ ತುಮಚ್ಯ ಸೋಬತ್ ಮನೀಷಾ. ಆಣಿ ಅಶೇ ತುಮಚೆ ನವನವೀನ್ ಕಾರ್ಯಕ್ರಮ ಐಕಣ್ಯಾಸಾಠಿ ಟ್ಯೂನ್ ಇನ್ ರಹಾ ಕೇಳಿ ವೇಣುಧ್ವನಿ 90.4 FM ವರ್ತಿ. ಹ್ಯಾವ್ ಅ ನೈಸ್ ಟೈಮ್. ಬಾಯ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08-3-1-2-4-7-1-3-9, ಮೊಬೈಲ್ ಸಂಖ್ಯೆ 9-7-4-0-6-3-9-7-0-2, ವೆಬ್ಸೈಟ್ www.kleefarm.edu.

ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಇದು 90.4 FM. ಈಗ ಪ್ರಸಾರವಾಗಲಿದೆ ಮಿಶ್ರ ಮಾಧುರ್ಯ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಸಂಗೀತಾ ಕಟ್ಟಿ ಕುಲಕರ್ಣಿ ಇವರ ಗಾಯನವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಾಜೇಂದ್ರ ನಾಕೋಡ್ ಅವರು, ಹಾಗೆಯೇ ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ಪಂಚಾಕ್ಷರಿ ಹಿರೇಮಠ್ ಅವರು.

ಸ್ನೇಹಿತರೆ, ಇದುವರೆಗೂ ಮಿಶ್ರ ಮಾಧುರ್ಯ ಕಾರ್ಯಕ್ರಮದಲ್ಲಿ ನೀವು ಕೇಳಿದ್ರಿ ಸಂಗೀತಾ ಕಟ್ಟಿ ಕುಲಕರ್ಣಿ ಇವರ ಗಾಯನವನ್ನ. ಈ ಒಂದು ಕಾರ್ಯಕ್ರಮದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಾಜೇಂದ್ರ ನಾಕೋಡವರು, ಹಾಗೇನೆ ಹಾರ್ಮೋನಿಯಂ ಸಾಥ್ ನೀಡಿದವರು ಪಂಡಿತ್ ಪಂಚಾಕ್ಷರಿ ಹಿರೇಮಠವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಕೇಳ್ತಾ ಇದ್ದೀರಾ 90.4 FM ನಲ್ಲಿ KLE ವೇಣುಧ್ವನಿಯನ್ನ. ನಮ್ಮ ಇವತ್ತಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಂದ ಸಂಗೀತ ಕಾರ್ಯಕ್ರಮ. ಮೊದಲ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಇದು ಒಂದು ವಚನವಾಗಿದೆ. ಈ ಒಂದು ವಚನವನ್ನು ಹಾಡಿದ್ದಾರೆ ಬಿ ಡಿ ಜಾಧವ್ ಹಾಗೂ ಸಂಗಡಿಗರು. ಶರಣ ಕಲ್ಯಾಣ, ಬಸವ ಕಲ್ಯಾಣ.

90.4 ಎಫ್ಎಂನ ಕೆಎಲ್ಇ ವೇಣುಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಸ್ಥಳೀಯ ಪ್ರತಿಭೆಗಳಿಗೊಂದು ವೇದಿಕೆ ಇದು ಗೀತ ಸಂಗಮ. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಅಶೋಕ್ ಕೋಲ್ಕಾರವರು. ಒಳಿದು ಮಾಡೋ ಮನುಜ ನೀ ಇರೋದು 3 ದಿವಸ.

ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.

ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಂದ ನಡೆಯುತ್ತಿರುವ ಸಂಗೀತ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಗೀತ ಸಂಗಮದಲ್ಲಿ ಇನ್ನೊಂದು ಗೀತೆ ಹಾಡಿದ್ದಾರೆ ಅಜಿತ್ ಕುಮಾರ್ ಉಪಕಟ್ಟಿಯವರು. ಇದೊಂದು ಭಾವಗೀತೆ.

0: ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನ್ ಬೆಂಗಳೂರಿನಲ್ಲಿ ಗುಡುಗುದ್ರೆ ಉಡುಪಿ ಮಂಗಳೂರ್ ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ, ಕೆಯಲ್ಲಿ ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ, ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.
2: ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗೊಂದು ಜನಪದ ಗೀತೆ, ತಗಿಬ್ಯಾಡ ತಂಗಿ ಕಣ್ಣಾಗ ನೀರ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ರೇವಪ್ಪ ಪೂಜಾರಿಯವರು.

0: விட்டு
1: தேங்க்யூ.
2: ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗೊಂದು ಜನಪದ ಗೀತೆ, ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ರೇವಪ್ಪ ಪೂಜಾರಿಯವರು.
3: ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟೆ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಳ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಳ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗ ಏನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣೋ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ KLE ಕನಸು. ವೇಣುಧ್ವನಿ ತುಂಬಾ ಚೆನ್ನಾಗಿದೆ ಹೆಸರು. ಅಂಡ್ ಡೆಫಿನೆಟ್ ಆಗಿ ಪ್ರತಿಭೆ ಅನ್ನೋದು ನಮ್ಮ ದೇಶದಲ್ಲಿ ಅದಕ್ಕೇನು ಕಡಿಮೆ ಇಲ್ಲ, ಪ್ರತಿಭೆ ಹಂಗಿದೆ. ಬಟ್ ಅದನ್ನ ಕರೆಕ್ಟ್ ಆಗಿ ಟ್ಯಾಪ್ ಮಾಡಿ ಅವ್ರನ್ನ ಗುರುತಿಸಿ ಅವರಿಗೆ ಒಂದು ವೇದಿಕೆ ನಾವು ರೆಡಿ ಮಾಡಬೇಕು. ಆ ವೇದಿಕೆಯಾಗಿ ನೀವಿದ್ದೀರಾ ವೇಣುಧ್ವನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.
2: ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗೊಂದು ಜನಪದ ಗೀತೆ, ತೆಗಿಬ್ಯಾಡ ತಂಗಿ ಕಣ್ಣಾಗ ನೀರ, ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ರೇವಪ್ಪ ಪೂಜಾರಿಯವರು.

ಇವತ್ತಿನ ಗೀತ ಸಂಗಮ ನಿಜಕ್ಕೂ ವಿಶೇಷವಾಗಿತ್ತು. ಇವತ್ತಿನ ಕಾರ್ಯಕ್ರಮದಲ್ಲಿ ವಚನ ಕೇಳಿದ್ರಿ, ಭಾವಗೀತೆ ಕೇಳಿದ್ರಿ, ಜನಪದ ಗೀತೆ ಕೇಳಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಂಗೀತ ಸುದ್ದಿಯನ್ನ ನಿಮಗೆ ಉಣಬಡಿಸಿದವರು ಬೆಳಗಾವಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ನೋಟದಾಗೆ ನಗೆ ಮೇಟಿ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ದೊಡ್ಡರಂಗೆ ಗೌಡ, ಚಿತ್ರ ಪರಸಂಗದ ಗೆಡ್ಡೆ ತಿಮ್ಮ. ಹಾಡನ್ನ ಕೇಳಿ ಆನಂದಿಸಿ.

ಮೈಯಾಗೆ ಸಂತೋಷದ ಮಲ್ಲಿಗೆ ಬಿದೈತೆ, ನೋಟದಾಗೆ ನಗೆಯ ಮೀತಿ ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ, ಮೋಹಾವ ತೋರಿದೊಳ್ಳ ಪರ

0: మనసంగ అయితే
1: ನೀವು ಕೇಳ್ತಾ ಇದ್ದೀರಾ ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದ ಮುಂದಿನ ಗೀತೆ ನೀರಲ್ಲಿ ಸಣ್ಣ. ಗಾಯಕರು ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜ್. ಸಾಹಿತ್ಯ ಒಲುಮೆ ಕವಿ ಜಯಂತ್ ಕಾಯ್ಕಿನಿ. ಚಿತ್ರ ಹುಡುಗರು. ಹಾಡನ್ನು ಕೇಳಿ ಆನಂದಿಸಿ.

ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ಸಂಜು ಮತ್ತು ಗೀತಾ. ಚಿತ್ರ ಸಂಜು ವೆಡ್ಸ್, ಗೀತಾ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಹಾಡನ್ನ ಕೇಳಿ ಆನಂದಿಸಿ.

ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೇಮಕ್ಕೆ ಪರ್ಮಿಟ್ ಬಂತು. ಚಿತ್ರ ಲಯನ್ ಜಗತ್ಪತಿ ರಾವ್, ಗಾಯಕರು ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ. ಹಾಡನ್ನ ಕೇಳಿ ಆನಂದಿಸಿ.

KLE ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಓ ಗೆಳತಿಯೇ. ಚಿತ್ರ ಮಕ್ಕಳ ಭಾಗ್ಯ. ಗಾಯಕರು SPB ಹಾಗೂ ವಾಣಿ ಜಯರಾಮ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM ಕೆಎಲ್ಇ ಕನಸು. ನಮಸ್ಕಾರ.

0: अब एयर कंडीशन क्लासरूम्स में वर्ल्ड क्लास लैब्स के साथ KLE कॉलेज ऑफ फार्मेसी एयरपोर्ट रोड
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
3: KLE College of Engineering and Technology, Chikkodi. Admissions open for 2026-27. B courses available: Civil Engineering, Mechanical Engineering, Electronics and Communication Engineering, Computer Science Engineering and Artificial Intelligence and Data Science. PG courses available: Masters of Business Administration and Master of Computer Applications. The college is NBA accredited and has been recognized by Vishweshwaraya Technological University as a Model Engineering College. Career opportunities: 100% placement assistance with recruitment support from more than 50 companies, including Infosys, Tata Group and Wipro. Special coaching is provided for UPSC, KPSC and GATE, along with academic workshops. The campus offers 500 Mbps Wi-Fi, a well-equipped library and digital classrooms. Separate well-furnished hostel facilities are available for boys and girls. College bus facilities are available on more than 10 major surrounding routes. Admissions are conducted as per Government of Karnataka norms, CET code E167. For more information, call 9483047799 or visit

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 May 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ರೈನ್ ಲಿಪಿಯ ಮೂಲಕ ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482. ಮೊಬೈಲ್ ಸಂಖ್ಯೆ 9448954235.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE टेक्नोलॉजिकल युनिवर्सिटी बेळगाव 2026 आणि 27 साठी प्रवेश प्रक्रिया सुरू झाली आहे. डॉक्टर MS शेषगिरी कॅम्पस बेळगाव, KCET कोड E036 आणि कॉमेड के कोड E065. 2025 आणि 26 मध्ये 500 पेक्षा अधिक प्लेसमेंट ऑफर्स प्राप्त. विद्यार्थ्यांना वार्षिक 16 LPA पर्यंत उच्चतम पॅकेज, 150 पेक्षा अधिक अनुभवी प्राध्यापक, तसेच 50 अधिक PhD धारक शिक्षक, अत्याधुनिक लर्निंग फॅक्टरी, टिंकरिंग लॅब आणि वायफाय सुविधेसह हॉस्टेल व्यवस्था. उपलब्ध अभ्यासक्रम बायोमेडिकल इंजिनिअरिंग, केमिकल इंजिनिअरिंग, सिव्हिल इंजिनिअरिंग, कम्प्युटर सायन्स अँड इंजिनिअरिंग, UG कोर्सेस कम्प्युटर सायन्स अँड इंजिनिअरिंग, AI, इलेक्ट्रॉनिक्स अँड कम्युनिकेशन इंजिनिअरिंग, इलेक्ट्रिकल अँड इलेक्ट्रॉनिक्स इंजिनिअरिंग, मेकॅनिकल इंजिनिअरिंग, BCA, PG कोर्सेस, MCA, MBA, MTech इन स्ट्रक्चरल इंजिनिअरिंग, सिव्हिल, इन्फोसिस, ज्युनिपर, HPE, फेडरल बँक आणि बोश यासारख्या 60 अधिक नामांकित कंपन्यांची कॅम्पस व्हिजिट. अधिक माहितीसाठी संपर्क करा 0831244032 आणि www.kletech.ac.in या वेबसाईटला व्हिजिट करा.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: KLE's Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-24-71-399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu. ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500+ ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150+ ಅನುಭವಿ ಶಿಕ್ಷಕರು ಹಾಗೂ 50+ ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831-244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ ಕೆಸಿಪಿ

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಆಣಿ 27 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ BPharm, PharmD, MPharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100 ಅಧಿಕ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರಾತಿಲ್ 3000 ಅಧಿಕ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ ನ್ಯಾಕ್ A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆಯ ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜ್ಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0831247139 ಆಣಿ 9740639702. ವೆಬ್ಸೈಟ್ ಆಹೆ

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777